0: ಕೇಳಿ ಶತಮಾನೋತ್ಸವ ಚಾರಿಟೇಬಲ್ ಹಾಸ್ಪಿಟಲ್ ಆಣಿ ವೈದ್ಯಕೀಯ ಸಂಶೋಧನ ಕೇಂದ್ರ ಯಳೂರ್ ರೋಡ್,
1: ಅತ್ಯಾಧುನಿಕ ಚಿಕಿತ್ಸಾ ಅಲ್ಪ ದರಮಧ್ಯೆ,
0: ಬಿಪಿಎಲ್ ಕಾರ್ಡ್ ಧಾರಕಣ ಕಮ್ಮಿ ದರಮಧ್ಯೆ ಚಿಕಿತ್ಸಾ,
1: ಗ್ರಾಮೀಣ ಭಾಗದಲ್ಲಿ ಆರೋಗ್ಯ ಸಂಜೀವನಿ,
0: ಪಾಶ್ಯ ಹೋಟೆಲ್ಸ್ ಅತ್ಯಾಧುನಿಕ ಹಾಸ್ಪಿಟಲ್,
1: ಅನುಭವಿ ಡಾಕ್ಟರ್ ಆಣಿ ಪರಿಚಾರಿಕಾ ತಸೇಚ ಕಾಳಜಿ ಕರಣಾರೆ ಸಹಯೋಗಿ ಕರ್ಮಚಾರಿ,
0: 24 ತಾಸ ಆಪತ್ಕಾಲೀನ ಸುವಿಧಾ ಆಣಿ 24 ತಾಸ ಆಂಬ್ಯುಲೆನ್ಸ್ ಸುವಿಧಾ ದೇಖಿಲ್,
1: 30 ಕೋಟಿ ಅತ್ಯಾಧುನಿಕ ನವೀನ ಸೇವಾ, 8 ಹೈಟೆಕ್ ಶಸ್ತ್ರಚಿಕಿತ್ಸಾ,
0: ಗ್ರಾಮೀಣ ಭಾಗದ ಘರ್ಪೋಸ್ ಸುವಿಧಾ ಪುರವಣಾರೆ ಏಕಮೇವ ಹಾಸ್ಪಿಟಲ್,
1: ದರ ದುಸರಾ ಶನಿವಾರಿ ಮೋಫತ್ ಹೆಪಟೈಟಿಸ್ ಲಸಿಕರಣ,
0: ಅಂಧ ಆಣಿ ಮುಲಾಂಚ್ಯಾ ಆರೋಗ್ಯಸಾಠಿ ನವೀನ ಆಣಿ ವಿಶೇಷ ಕಾರ್ಯಕ್ರಮ, ತಸೇಚ ಗರ್ಭಚೈತನ್ಯ ದರ ಚೌಥ್ಯಾ ಶನಿವಾರಿ.
1: ಅಧಿಕ ಮಾಹಿತಿಸಾಠಿ ಸಂಪರ್ಕ ಕರಾ
0: ಕೇಳಿ ಶತಮಾನೋತ್ಸವ ಚಾರಿಟೇಬಲ್ ದವಾಖಾನಾ ಆಣಿ ವೈದ್ಯಕೀಯ ಸಂಶೋಧನ ಕೇಂದ್ರ ಯಳೂರ್ ರೋಡ್ ಯಳೂರ್,
1: ಫೋನ್ ನಂಬರ್ 08312413777,
0: ಮೊಬೈಲ್ ನಂಬರ್ 8550877777.

ಸಂಗೀತ ಸುಧಾ, ಇದು ಭಕ್ತಿ ಗೀತೆಗಳ ಕಾರ್ಯಕ್ರಮ. ಕಾರ್ಯಕ್ರಮದ ಮುಂದಿನ ಗೀತೆ ವರಲಕ್ಷ್ಮಿ ಧನಲಕ್ಷ್ಮಿ ಜಯಲಕ್ಷ್ಮಿ ಎಂದರೆ ಕಷ್ಟವು ನೀಗುವುದು, ವೈಷ್ಣವಿ ಭಾರ್ಗವಿ ಲಕುಮಿ ಎಂದರೆ ದೋಷವು ಕಳೆ

0: ಇದೀಗ ಪ್ರಸಾರವಾಗಲಿದೆ ಚಿಂತನ ಪ್ರಸ್ತುತಪಡಿಸಲಿದ್ದಾರೆ ಶ್ರೀಮತಿ ಮಂಜುಳಾ ಚುನಮರಿ.
1: ನಮಸ್ತೆ, ನಾನು ಮಂಜುಳಾ ಚುನಮರಿ, ಬೆಳಗಾವಿಯಿಂದ. ಯೋಗಿಯ ಆತ್ಮಕಥೆ ವಿಶ್ವವಿಖ್ಯಾತ ಮಹಾನ್ ಆಧ್ಯಾತ್ಮಿಕ ಗ್ರಂಥದ ಕರ್ತೃವಾದ ಶ್ರೀ ಶ್ರೀ ಪರಮಹಂಸ ಯೋಗಾನಂದರ ದೈವ ಸ್ಫೂರ್ತಿಯ ಚಿಂತನೆಗಳ ಸಂಗ್ರಹವಾದ ಆಧ್ಯಾತ್ಮಿಕ ದಿನಚರಿಯಿಂದ ಇಂದಿನ ಈ ಚಿಂತನವನ್ನು ಸಮಚಿತ್ತತೆ ವಿಷಯದ ಮೇಲೆ ಆರಿಸಿಕೊಳ್ಳಲಾಗಿದೆ. ಪರಮಹಂಸ ಯೋಗಾನಂದ ಗುರುಗಳು ಹೇಳುತ್ತಾರೆ, ಈ ಜೀವನದಲ್ಲಿ ನೀವು ಎಷ್ಟು ಕಷ್ಟಪಡುತ್ತಿದ್ದರೂ ಅಥವಾ ಸಮೃದ್ಧಿ ಮತ್ತು ಅಧಿಕಾರದಿಂದ ಮಂದಹಾಸ ಬೀರುತ್ತಿದ್ದರೂ ನಿಮ್ಮ ಪ್ರಜ್ಞೆ ಬದಲಾಗದಿರಲಿ, ನಿಮ್ಮ ಸಮಚಿತ್ತತೆಯನ್ನು ಕಾಯ್ದುಕೊಳ್ಳಲು ಸಾಧ್ಯವಾದಲ್ಲಿ ಎಂದಿಗೂ ಯಾವುದು ನಿಮ್ಮನ್ನು ಘಾಸಿಗೊಳಿಸಲಾರದು. ಎಲ್ಲ ಮಹಾತ್ಮರ ಜೀವನವು ಅವರು ಇಂತಹ ಪೂಜ್ಯ ಮಟ್ಟವನ್ನು ತಲುಪಿದ್ದರೆಂಬುದನ್ನು ಸೂಚಿಸುತ್ತದೆ. ಲಕ್ಷಾಂತರ ಜನರು ಒಮ್ಮುಖದ ಜೀವನವನ್ನು ನಡೆಸಿ ಅಪೂರ್ಣತೆಯಲ್ಲಿಯೇ ಅಳಿದು ಹೋಗುತ್ತಾರೆ. ಭಗವಂತನು ನಮಗೆಲ್ಲರಿಗೂ ಒಂದು ಆತ್ಮ, ಒಂದು ಮನಸ್ಸು ಮತ್ತು ಒಂದು ದೇಹವನ್ನು ಕೊಟ್ಟಿದ್ದಾನೆ. ಅವುಗಳನ್ನು ನಾವು ಸಮಾನವಾಗಿ ಸಮಚಿತ್ತದಿಂದ ಅಭಿವೃದ್ಧಿಪಡಿಸಿಕೊಳ್ಳಲು ಪ್ರಯತ್ನಿಸಬೇಕು. ನೀವು ಇದುವರೆಗೆ ಐಹಿಕ ವಿಷಯಗಳ ಪ್ರಾಧಾನ್ಯತೆಯ ಪ್ರಭಾವಕ್ಕೆ ಒಳಗಾಗಿ ಜೀವನ ನಡೆಸಿದ್ದರೆ ಇನ್ನು ಮುಂದಾದರೂ ಪ್ರಪಂಚವು ನಿಮ್ಮ ಮೇಲೆ ತನ್ನ ಮಾಯೆಯನ್ನು ಹೊರಿಸಲು ಅವಕಾಶ ಕೊಡದಿರಿ. ಇನ್ನು ಮುಂದೆ ನಿಮ್ಮ ಜೀವನವನ್ನು ನೀವೇ ನಿಯಂತ್ರಿಸಬೇಕು. ನಿಮ್ಮ ಮನಸ್ಸಿನ ಸಾಮ್ರಾಜ್ಯವನ್ನು ನೀವೇ ಆಳಬೇಕು. ವಿವೇಕದಿಂದ ನಿಯಂತ್ರಿತವಾಗದ ಜೀವನದಿಂದ ಭಯ, ಚಿಂತೆ, ಅತೃಪ್ತಿ ಮತ್ತು ಅಸಂತೋಷಗಳು ಉಂಟಾಗುತ್ತವೆ. ಪ್ರಪಂಚದಲ್ಲಿ ನೀವು ಇರಲೇಬೇಕಾಗಿದ್ದರೂ ಸಹ ಅದರಲ್ಲೇ ಸೇರಿದವರಾಗಬೇಡಿ. ಈ ಪ್ರಪಂಚದಲ್ಲಿ ನೀವು ಇರಲೇಬೇಕಾಗಿದ್ದರೂ ಸಹ ಅದರಲ್ಲೇ ಸೇರಿದವರಾಗಬೇಡಿ. ನಿಜವಾದ ಯೋಗಿಗಳು ಜನರೊಂದಿಗೆ ಬೆರೆತು ಮಾತನಾಡುತ್ತಿದ್ದರೂ ಅವರ ಮನಸ್ಸು ಸದಾ ಭಗವಂತನಲ್ಲೇ ತನ್ಮಯವಾಗಿರುತ್ತದೆ. ಲೌಕಿಕತೆ ಮತ್ತು ಆಧ್ಯಾತ್ಮಿಕತೆಗಳು ಒಂದೇ ವಿಶ್ವದ ಮತ್ತು ಒಂದೇ ಸತ್ಯದ ಎರಡು ಸಮಭಾಗಗಳು. ಇವೆರಡರಲ್ಲಿ ಯಾವುದಾದರೂ ಒಂದಕ್ಕೆ ಹೆಚ್ಚು ಒತ್ತು ಕೊಡುವುದರಿಂದ ಮನುಷ್ಯನು ಸಮರಸದ ಬೆಳವಣಿಗೆಗೆ ಅವಶ್ಯವಾದ ಸಮತೋಲನವನ್ನು ಸಾಧಿಸುವಲ್ಲಿ ಸೋಲುತ್ತಾನೆ. ಈ ಪ್ರಪಂಚದಲ್ಲಿ ನಿಮ್ಮ ಆಂತರಿಕ ಶಾಂತಿಯನ್ನು ಕಳೆದುಕೊಳ್ಳದೆ ಬದುಕುವ ಕಲೆಯನ್ನು ಕರಗತ ಮಾಡಿಕೊಳ್ಳಿ. ಆತ್ಮ ಸಾಕ್ಷಾತ್ಕಾರದ ಆಂತರಿಕ ಅದ್ಭುತ ಉದ್ಯಾನವನ್ನು ತಲುಪಲು ಸಮತೋಲನದ ಮಾರ್ಗವನ್ನು ಅನುಸರಿಸಿರಿ. ನಿಮಗೆ ಗುರುಗಳ ಆಶೀರ್ವಾದವು ಕ್ರಮಬದ್ಧ ಹಾಗೂ ಸಮಚಿತ್ತದ ಸಮತೋಲನದ ಜೀವನದಿಂದ ಮಾತ್ರ ಲಭಿಸುತ್ತದೆ. ಅದಕ್ಕೆ ಗುರುಗಳು ಪ್ರತಿಯೊಬ್ಬರಿಗೂ ಹೀಗೆ ಅನುಸರಿಸಬೇಕೆಂದು ಹೇಳುತ್ತಾರೆ. ನಾನು ಪ್ರಶಾಂತನಾಗಿ ಕ್ರಿಯಾಶೀಲನಾಗಿರುವೆ ಹಾಗೂ ಸಕ್ರಿಯವಾಗಿ ಪ್ರಶಾಂತನಾಗಿರುವೆ. ನಾನು ಸೋಮಾರಿ ಹಾಗೂ ಮರಗಟ್ಟಿದ ಮನಸ್ಸಿನವನಾಗುವುದಿಲ್ಲ. ಹಾಗೆಯೇ ಹಣಗಳಿಸಲು ಸಮರ್ಥನಾಗಿ ಜೀವನವನ್ನು ಆನಂದಿಸಲು ಅಸಮರ್ಥನಾಗುವಂತೆ ಅತಿಯಾದ ಚಟುವಟಿಕೆಯಲ್ಲೂ ತೊಡಗುವುದಿಲ್ಲ. ನಾನು ನಿಜವಾದ ಸಮತೋಲನದ ಸಮಚಿತ್ತತೆಯನ್ನು ಕಾಯ್ದುಕೊಳ್ಳಲು ನಿಯಮಿತವಾಗಿ ಧ್ಯಾನ ಮಾಡುವೆ. ನಮಸ್ತೆ.
0: ಇದುವರೆಗೂ ಚಿಂತನವನ್ನು ಕೇಳಿದ್ರಿ. ಪ್ರಸ್ತುತಪಡಿಸಿದವರು ಶ್ರೀಮತಿ ಮಂಜುಳಾ ಚುನಮರಿ.

0: ನಮಸ್ಕಾರ, ನೀವು ಕೇಳ್ತಾ ಇದ್ದೀರಾ ವೇಣುಧ್ವನಿ 90.4 FM. ಇದೀಗ ಪ್ರಸಾರವಾಗಲಿದೆ ಆತ್ಮವಿಶ್ವಾಸ, ಸಕಾರಾತ್ಮಕ ಚಿಂತನೆ ಮತ್ತು ಭರವಸೆಯ ಬೆಳಕನ್ನು ನೀಡುವ ಕಾರ್ಯಕ್ರಮ ಗೀತೆ ರಹಸ್ಯ. ಪ್ರಸ್ತುತಪಡಿಸಲಿದ್ದಾರೆ ಭಕ್ತಿಯೋಗ ಅಭ್ಯಾಸ ಮಾಡುತ್ತಿರುವ ಮತ್ತು ಆಧ್ಯಾತ್ಮಿಕ ಚಿಂತಕರಾದ ಮಂಗಳೂರಿನ ಶ್ರೀಮತಿ ಶೋಭಾಮಯ್ಯ ಅವರು.
1: ಓಂ ನಮ

0: ಹರೇ ಕೃಷ್ಣ. ಎಲ್ಲರಿಗೂ ನಮಸ್ಕಾರ. ಭಗವದ್ಗೀತೆಯನ್ನು ಸುಲಭವಾಗಿ ಅರ್ಥ ಮಾಡಿಕೊಳ್ಳುವಂತಹ ಗೀತರಹಸ್ಯ ಕಾರ್ಯಕ್ರಮಕ್ಕೆ ನಿಮಗೆಲ್ಲರಿಗೂ ಸ್ವಾಗತ. 12ನೇ ಅಧ್ಯಾಯದಲ್ಲಿ ಸಾಕಾರವಾದ ಮತ್ತು ನಿರಾಕಾರವಾದಕ್ಕೆ ಇರುವಂತಹ ವ್ಯತ್ಯಾಸವನ್ನ ನಾವು ತಿಳಿದುಕೊಂಡು, ಸಾಕಾರ ರೂಪದಲ್ಲಿ ಯಾರು ನನ್ನ ಆರಾಧನೆಯನ್ನು ಮಾಡುತ್ತಾರೋ ಅವರನ್ನ ಅತ್ಯಂತ ಪರಿಪೂರ್ಣರೆಂದು ನಾನು ಭಾವಿಸುತ್ತೇನೆ ಅಂತ ಭಗವಂತ ಹೇಳ್ತಾರೆ. ಹೀಗೆ ಸಾಕಾರ ರೂಪದ ಆರಾಧನೆ ಅಂದ್ರೆ ಏನು? ಭಗವಂತನಿಗೆ ಒಂದು ಆಕಾರವಿದೆ, ರೂಪವಿದೆ ಅಂತ ತಿಳ್ಕೊಂಡು ಆ ರೂಪದ ಮೇಲೆ ಧ್ಯಾನ ಮಾಡುವುದು, ಆ ಭಗವಂತನ ಆರಾಧನೆಯನ್ನ ಮೂರ್ತಿಯ ಮೂಲಕ, ಮೂರ್ತಿ ಪೂಜೆಯ ಮೂಲಕ ನಾವು ಅದನ್ನ ಮಾಡುವಂಥದ್ದು ಅಂತ ಹೇಳಿ. ನಿರಾಕಾರ ರೂಪದ ಆರಾಧನೆಯು ಕ್ಲೇಶಕರವಾದದ್ದು, ಕಷ್ಟಕರವಾದದ್ದು ಅಂತ ಶ್ರೀಕೃಷ್ಣ ಇಲ್ಲಿ ಹೇಳ್ತಾ ಹೋಗ್ತಾರೆ. ಜೀವಿಯು ನಿರಂತರವಾಗಿ ಒಂದು ವ್ಯಕ್ತಿಗತ ಆತ್ಮ, ಆಧ್ಯಾತ್ಮಿಕ ಸಮಗ್ರತೆಯೊಡನೆ ಒಂದಾಗಲು ಬಯಸಿದರೆ ಆತನು ತನ್ನ ನಿಜ ಸ್ವರೂಪದ ನಿತ್ಯವಾದ ಮತ್ತು ಗ್ರಹಿಸಬಹುದಾದ ಅಂಶಗಳ ಸಾಕ್ಷಾತ್ಕಾರವನ್ನ ಸಾಧಿಸಬಹುದು. ಆದರೆ ಆನಂದ ಭಾಗದ ಸಾಕ್ಷಾತ್ಕಾರ ಆಗುವುದಿಲ್ಲ. ಜ್ಞಾನ ಯುಗದಲ್ಲಿ ಪ್ರಗಲ್ಭ ಪಾಂಡಿತ್ಯವನ್ನು ಪಡೆದ ಅಂತಹ ಆಧ್ಯಾತ್ಮವಾದಿಯು ಭಕ್ತನೊಬ್ಬನ ಕೃಪೆಯಿಂದ ಭಕ್ತಿಯೋಗದ ಬಿಂದುವನ್ನು ಮುಟ್ಟಬಹುದು. ಅಂತಹ ಕಾಲದಲ್ಲಿ ನಿರಾಕಾರತ್ವದ ದೀರ್ಘ ಸಾಧನೆಯು ತೊಂದರೆಗೆ ಒಂದು ಕಾರಣವಾಗಬಹುದು. ಯಾಕೆಂದ್ರೆ ಆತ್ಮನು ಆ ವಿಚಾರವನ್ನ ಬಿಡಲಾರ. ಆದ್ದರಿಂದ ದೇಹಧಾರಿಯಾದ ಆತ್ಮನು ಸಾಧನೆಯ ಕಾಲದಲ್ಲಿಯೂ, ಸಾಕ್ಷಾತ್ಕಾರದ ಕಾಲದಲ್ಲಿಯೂ, ಅವ್ಯಕ್ತದ ವಿಷಯದಲ್ಲಿ ಯಾವಾಗಲೂ ಕಷ್ಟದಲ್ಲಿ ಇರ್ತಾನೆ. ಪ್ರತಿಯೊಬ್ಬ ಜೀವಾತ್ಮನು ಭಾಗಶಃ ಸ್ವತಂತ್ರನು. ಈ ಅವ್ಯಕ್ತ ಸಾಕ್ಷಾತ್ಕಾರ ಜೀವಾತ್ಮದ ಆಧ್ಯಾತ್ಮಿಕ ಆನಂದಕ್ಕೆ ವಿರುದ್ಧವಾದದ್ದು ಎನ್ನುವುದನ್ನ ನಾವು ತಿಳಿದುಕೊಳ್ಬೇಕು. ಈ ಪ್ರಕ್ರಿಯೆಯನ್ನ ಆರಿಸಿಕೊಳ್ಳಬಾರದು. ಕೃಷ್ಣ ಪ್ರಜ್ಞೆಯ ಪ್ರಕ್ರಿಯೆ ಎಂದರೆ ಭಕ್ತಿ ಸೇವೆಯಲ್ಲಿ ಸಂಪೂರ್ಣವಾಗಿ ತೊಡಗುವುದು. ಪ್ರತಿಯೊಂದು ವ್ಯಕ್ತಿಗತ ಜೀವಾತ್ಮಕ್ಕೂ ಇದೇ ಅತ್ಯುತ್ತಮ ಮಾರ್ಗ. ಸೊ ಹೇಗೆ ಭಕ್ತಿ ಸೇವೆ ಸಾಕಾರ ರೂಪದಲ್ಲಿರುವವನು ನವವಿಧ ಭಕ್ತಿಯ ಮೂಲಕ ಭಗವಂತನನ್ನ ಅರಿತುಕೊಳ್ಳೋದಕ್ಕೆ ಪ್ರಯತ್ನಿಸುತ್ತಾನೆ. ನವವಿಧ ಭಕ್ತಿ ಯಾವುದು? ಶ್ರವಣಂ ಕೀರ್ತನಂ ವಿಷ್ಣು ಸ್ಮರಣಂ ಪಾದ ಸೇವನಂ ಅರ್ಚನಂ ವಂದನಂ ದಾಸ್ಯಂ ಸಾಖ್ಯಂ ಆತ್ಮ ನಿವೇದನಂ. ಸೊ 9 ವಿಧದ ಪ್ರಕ್ರಿಯೆ ಭಕ್ತಿಯನ್ನ ಮಾಡೋದಕ್ಕೆ. ಅದರಲ್ಲಿ ಮೊಟ್ಟ ಮೊದಲನೆಯದು ಶ್ರವಣ. ಶ್ರವಣ ಅಂದ್ರೆ ಕೇಳಿ ಅರ್ಥ ಮಾಡಿಕೊಳ್ಳುವಂಥದ್ದು, ಕೇಳಿ ಭಗವಂತನ ಬಗ್ಗೆ ಕೇಳುವಂಥದ್ದು, ಶ್ರವಣ ಮಾಡುವಂಥದ್ದು, ಭಗವಂತನ ನಾಮ ರೂಪ ಗುಣ ಲೀಲೆಗಳನ್ನ ಕೇಳಿ ತಿಳಿದುಕೊಳ್ಳುವಂಥದ್ದು. ಶ್ರವಣವನ್ನ ಮಾಡಿ ಭಗವಂತನನ್ನ ಪ್ರಾಪ್ತಿ ಮಾಡಿಕೊಂಡವರಲ್ಲಿ ಪರೀಕ್ಷಿತ ಮಹಾರಾಜ ಅವನು ಅಂದ್ರೆ ಶ್ರೇಷ್ಠ ಅಂತ ಹೇಳ್ಬೋದು. ಕೇವಲ ಶ್ರವಣ ಮಾತ್ರದಿಂದಲೇ ನಾವು ಭಗವದ್ಧಾಮವನ್ನ ಪ್ರಾಪ್ತಿ ಮಾಡಿಕೊಳ್ಳಬಹುದು. ಹೀಗೆ ಪರೀಕ್ಷಿತ ಮಹಾರಾಜ ಕೇವಲ ಶ್ರವಣ ಮಾತ್ರದಿಂದಲೇ ಭಗವದ್ಧಾಮವನ್ನ ಪ್ರಾಪ್ತಿ ಮಾಡಿಕೊಂಡ. ಪರೀಕ್ಷಿತ ಮಹಾರಾಜನ ಬಗ್ಗೆ ಹಲವಾರು ಜನರಿಗೆ ತಿಳಿದಿದೆ. ಅಭಿಮನ್ಯು ಮತ್ತು ಉತ್ತರೆಯ ಮಗ ಪರೀಕ್ಷಿತ ಮಹಾರಾಜ. ಪಾಂಡವರ 5 ಜನ ಮಕ್ಕಳು ಸತ್ತ ಮೇಲೆ, ಪುತ್ರರು ಸತ್ತ ಮೇಲೆ ಅಶ್ವತ್ಥಾಮ ಆ 5 ಜನ ಪುತ್ರರನ್ನ ಪಾಂಡವರೆಂದು ಭಾವಿಸಿ ಅವನು ಕೊಂದು ದುರ್ಯೋಧನ ಮುಂದೆ ಅವನು ತಗೊಂಡ್ ಬರ್ತಾನೆ. ಆಗ ಅವನಿಗೆ ಗೊತ್ತಾಗುತ್ತೆ ಅದು ಪಾಂಡವರಲ್ಲ, ಪಾಂಡವರ ಪುತ್ರರು ಅಂತ ಹೇಳಿ. ಸೊ ಒಬ್ಬನೇ ಒಬ್ಬ ಪುತ್ರ ಉಳಿದಿರುತ್ತಾನೆ, ಅದು ಉತ್ತರೆಯ ಗರ್ಭದಲ್ಲಿ ಪಾಂಡವರ ಮೊಮ್ಮಗ ಅವನು ಬೆಳೀತಾ ಇರುತ್ತಾನೆ ಅನ್ನುವಂತ ವಿಷಯ ಅಶ್ವತ್ಥಾಮನಿಗೆ ಗೊತ್ತಾಗುತ್ತೆ. ಅಭಿಮನ್ಯುವಿನ ಮಗ ಬೆಳೀತಾ ಇದ್ದಾನೆ ಅಂತೇಳಿ. ಸೊ ಪಾಂಡವರ ವಂಶ ನಾಶವಾಯಿತೆಂದು ಸಂತೋಷ ಪಡ್ತಾ ಇದ್ದಂತಹ ಸಂದರ್ಭದಲ್ಲಿ ಒಬ್ಬ ಉಳಿದನಲ್ಲ ಅಂತ ಹೇಳಿ ಅವನ ಮೇಲೆ ಬ್ರಹ್ಮಾಸ್ತ್ರವನ್ನ ಪ್ರಯೋಗಿಸುತ್ತಾನೆ ಅಶ್ವತ್ಥಾಮ. ಆ ಮಗುವಿನ ಮೇಲೆ, ಉತ್ತರೆಯ ಗರ್ಭದಲ್ಲಿರುವಂತಹ ಆ ಪರೀಕ್ಷಿತ ಇನ್ನೇನು ಆ ಬ್ರಹ್ಮಾಸ್ತ್ರದ ಒಂದು ಪ್ರಭಾವಕ್ಕೆ ಅವನು ತುತ್ತಾಗಿ ಸಾವನ್ನಪ್ಪಬೇಕು ಅನ್ನುವಷ್ಟರಲ್ಲಿ ಉತ್ತರೆ ಕೃಷ್ಣನ ಮೊರೆ ಹೋಗುತ್ತಾಳೆ. ಪಾಹಿ ಪಾಹಿ ಮಹಾಯೋಗಿ ದೇವ ದೇವ ಜಗತ್ಪತೆ ನಾಣ್ಯಂ ತದಭಯಂ ಪಶ್ಯೇ ಯತ್ರ ಮೃತ್ಯು ಪರಸ್ಪರಂ ಅಂಥೇಳಿ ಪಾಹಿ ಪಾಹಿ ಮಹಾಯೋಗಿನಂತ ಕೃಷ್ಣನನ್ನ. ಕೃಷ್ಣ ಇನ್ನೇನು ದ್ವಾರಕೆಗೆ ಹೋಗೋದಿಕ್ಕೆ ತಯಾರಾಗಿ ನಿಂತಿರುವಾಗ ಉತ್ತರೆ ಓಡೋಡಿ ಬಂದು ಕೃಷ್ಣನ ಹತ್ರ ಹೇಳುತ್ತಾಳೆ, ನನ್ನನ್ನು ರಕ್ಷಿಸು, ನನ್ನ ಹೊಟ್ಟೆಯಲ್ಲಿರುವ ನನ್ನ ಮಗುವನ್ನು ರಕ್ಷಿಸು ಮಹಾಯೋಗಿನ್. ದೇವ ದೇವ ಜಗತ್ಪತೆ ನೀನು, ದೇವ ದೇವ ಜಗತ್ಪತಿ ನೀನು, ನಾಣ್ಯಂ ತದಭಯಂ ಪಶ್ಯೇ ಇಲ್ಲಿ ಬೇರೆ ಯಾರು ನನಗೆ ಈ ಸಮಯದಲ್ಲಿ ಸಹಾಯವನ್ನ ಮಾಡಲಾರರು, ಅಂತಹ ಸಂದರ್ಭದಲ್ಲಿ ನಾನಿದ್ದೇನೆ, ಅಂತಹ ಸಂಕಟದಲ್ಲಿ ನಾನು ಸಿಲುಕಿದ್ದೇನೆ. ಯತ್ರ ಮೃತ್ಯು ಪರಸ್ಪರಂ, ಇಲ್ಲಿರುವವರೆಲ್ಲರೂ ಒಬ್ಬರನ್ನೊಬ್ಬರು ಅವರು ಹೊಡೆದು ಕೊಲ್ಬಹುದಷ್ಟೇ, ಆದರೆ ಸತ್ತಿರುವಂತವರನ್ನ ಬದುಕಿಸ್ಲಿಕ್ಕೆ ಯಾರ ಕೈಲೂ ಆಗಲ್ಲ. ನನ್ನ ಗರ್ಭದಲ್ಲಿರುವಂತ ನನ್ನ ಮಗು ಇನ್ನೇನು ಆಲ್ಮೋಸ್ಟ್ ಸಾಯುವಂತ ಪರಿಸ್ಥಿತಿಯಲ್ಲಿದೆ, ನೀನೊಬ್ಬನೇ ರಕ್ಷಿಸಬೇಕು ಅಂತ ಅವಳು ಮೊರೆ ಇಡುತ್ತಾಳೆ ಕೃಷ್ಣನಿಗೆ. ಸೊ ಕೃಷ್ಣ ಹೇಗೆ ವಿಷ್ಣುವಿನ ರೂಪದಲ್ಲಿ ಉತ್ತರೆಯ ಗರ್ಭವನ್ನ ಪ್ರವೇಶಿಸಿ ಆ ಮಗುವನ್ನ ರಕ್ಷಿಸುತ್ತಾನೆ. ಆದ್ರಿಂದ ಪರೀಕ್ಷಿತನ ಇನ್ನೊಂದು ಹೆಸರು ವಿಷ್ಣು ರಾತ್ ಅಂತೇಳಿ. ಹೀಗೆ ತನ್ನ ತಾಯಿಯ ಗರ್ಭದಲ್ಲಿದ್ದಾಗಲೇ ಭಗವಂತನನ್ನ ಕಾಣುವಂತ ಭಾಗ್ಯವನ್ನ ಪಡೆದಿದ್ದ ಆ ಪರೀಕ್ಷಿತ ವಿಷ್ಣುವಿನ ರೂಪವನ್ನ ಅವನು ತನ್ನ ತಾಯಿಯ ಗರ್ಭದಲ್ಲೇ ಅವನು ಇದ್ದಾಗಲೇ ಅವನು ನೋಡಿದ್ದ. ಹೀಗೆ ಪರೀಕ್ಷಿತ ಹುಟ್ಟುತ್ತಾನೆ, ಮಹಾನ್ ಭಕ್ತನಾಗಿರುತ್ತಾನೆ. ಪರೀಕ್ಷಿತ ಒಬ್ಬ ಉತ್ತಮ ರಾಜನಾಗಿರುತ್ತಾನೆ. ಅವನ ಆಳ್ವಿಕೆಯಲ್ಲಿ ರಾಮರಾಜ್ಯ ಇತ್ತು ಅಂತ ಹೇಳಲಾಗುತ್ತೆ. ಪರೀಕ್ಷಿತನ ಬಗ್ಗೆ ಶ್ರೀಮದ್ ಭಾಗವತಮಲ್ಲಿ ಹಲವಾರು ಗುಣಗಾನಗಳಿವೆ. ಪರೀಕ್ಷಿತ ಎಂಥ ಒಬ್ಬ ದಕ್ಷ ಆಡಳಿತಗಾರ, ಎಂಥ ಒಬ್ಬ ಧರ್ಮಿಷ್ಠ, ಎಂಥ ಒಂದು ಉತ್ತಮ ಒಂದು ಚಕ್ರವರ್ತಿ ಅನ್ನುವಂಥದ್ರ ಬಗ್ಗೆ ಹಲವಾರು ಶ್ಲೋಕಗಳು ಹೇಳುತ್ತವೆ ಶ್ರೀಮದ್ ಭಾಗವತಮಲ್ಲಿ. ಅಂತಹ ಪರೀಕ್ಷಿತ ಮಹಾರಾಜ ಒಂದು ದಿನ ಅವನು ಕಾಡಿನಲ್ಲಿ ಅವನು ಒಂದು ಋಷಿಯ ಆಶ್ರಮಕ್ಕೆ ಅವನು ಬರುತ್ತಾನೆ. ದಣಿದು ಬಾಯಾರಿಕೆಯಿಂದ ಋಷಿಯ ಆಶ್ರಮಕ್ಕೆ ಅವನು ಬಂದಾಗ ಅವನಿಗೆ ತುಂಬ ಬಾಯಾರಿಕೆ ಆಗಿರುತ್ತೆ. ಆ ಶಮ್ಯಕ ಋಷಿಯ ಆಶ್ರಮದಲ್ಲಿ ಅವನಿಗೆ ಆತಿಥ್ಯವನ್ನು ನೀಡೋದಕ್ಕೆ ಯಾರೂ ಅಲ್ಲಿ ಇರುವುದಿಲ್ಲ. ಒಂದು ಲೋಟ ನೀರು ಕೊಡೋದಕ್ಕೂ ಅಲ್ಲಿ ಯಾರೂ ಇರಲ್ಲ. ಶಮ್ಯಕ ಋಷಿ ತಪಸ್ಸಿನಲ್ಲಿ ಧ್ಯಾನದಲ್ಲಿ ಕುಳಿತಿರುತ್ತಾರೆ. ತುಂಬ ಬಾಯಾರಿಕೆಯಿಂದ ಪರೀಕ್ಷಿತ ಮಹಾರಾಜ ಅಲ್ಲಿ ಬಂದು ನೋಡ್ತಾನೆ, ಯಾರೊಬ್ಬರೂ ಇಲ್ಲ, ನನಗೆ ಒಂದು ಅಂದರೆ ನನ್ನ ಒಂದು ನನಗೆ ಅತಿ ಸತ್ಕಾರವನ್ನು ಮಾಡಲು ಕೂಡ ಯಾರೂ ಇಲ್ಲ ಅಂಥೇಳಿ. ರಾಜನಾದವನು ಭಗವಂತನ ಪ್ರತಿನಿಧಿಯಾಗಿರುತ್ತಾನೆ. ಸೊ ರಾಜನನ್ನು ಭಗವಂತನ ಥರನೇ ನೋಡ್ಕೋಬೇಕು ಅಂತ ಇದೆ ನಮ್ಮ ಶಾಸ್ತ್ರಗಳಲ್ಲಿ. ಆದರೆ ಯಾರೊಬ್ಬರು ಅಲ್ಲಿ ಇಲ್ಲ. ಆಗ ಪರೀಕ್ಷಿತ ಮಹಾರಾಜನಿಗೆ ಆ ಒಂದು ಕ್ಷಣ ಏನಾಗುತ್ತೋ ಗೊತ್ತಿಲ್ಲ. ಧ್ಯಾನದಲ್ಲಿ ಕುಳಿತಿರುವಂತಹ ಆ ಶಮ್ಯಕ ಋಷಿಯ ಹೆಗಲಿಗೆ ಅಲ್ಲೇ ಸತ್ತು ಬಿದ್ದಿರುವಂತಹ ಹಾವನ್ನು ಅವನ ಹೆಗಲಿಗೆ ಅವನ ಕೊರಳಿಗೆ ಅದನ್ನ ಇಟ್ಟುಬಿಟ್ಟು ಪರೀಕ್ಷಿತ ಮಹಾರಾಜ ಅಲ್ಲಿಂದ ಹೊರಡ್ತಾನೆ. ದಾರಿಯಲ್ಲಿ ಪರೀಕ್ಷಿತ ಮಹಾರಾಜ ಯೋಚನೆ ಮಾಡ್ತಾ ಬರ್ತಾ ಇದ್ದಾನೆ, ನಾನೆಂಥ ಹೀನ ಕೃತ್ಯವನ್ನು ಮಾಡಿದೆ, ಯಾಕೆ ಈ ಕೃತ್ಯವನ್ನು ಮಾಡಿದ್ನೋ ನನಗೆ ಗೊತ್ತಾಗಲಿಲ್ಲ. ಆ ಒಂದು ಕ್ಷಣ ನನ್ನ ಮನಸ್ಸಿಗೆ ಮಂಕು ಕವಿಯಿತು. ನಾನು ಸತ್ತಿರುವಂಥ ಹಾವನ್ನು ಆ ಋಷಿ ಮುನಿಯ ಕೊರಳಿಗೆ ನಾನು ಏರಿಸಬಾರ್ದಾಗಿತ್ತು ಅನ್ನುವಂಥ ಯೋಚನೆಯಲ್ಲಿ ಪರೀಕ್ಷಿತ ಮಹಾರಾಜ ತುಂಬ ಪಶ್ಚಾತ್ತಾಪ ಪಟ್ಟುಕೊಂಡು ದುಃಖಿತನಾಗಿ ಅವನು ಹೀಗೆ ಯೋಚಿಸ್ತಾ ಅವನು ಹೋಗಿ ಅರಮನೆಯನ್ನು ತಲುಪ್ತಾನೆ. ಇತ್ತ ಇಲ್ಲಿ ಶಮ್ಯಕ ಋಷಿಯ ಮಗನಾಗಿರುವಂಥ ಶೃಂಗಿ ನದಿಯಲ್ಲಿ ಸ್ನಾನಕ್ಕೆ ಅಂತ ಹೋಗಿರುತ್ತಾನೆ, ಅವನಿಗೆ ಸುದ್ದಿ ತಲುಪುತ್ತೆ. ಈ ಥರ ಅವನ ತಂದೆಯ ಕೊರಳಿನ ಮೇಲೆ ಸತ್ತಿರುವಂಥ ಹಾವನ್ನು ಪರೀಕ್ಷಿತ ಮಹಾರಾಜ ಇಟ್ಟಿದ್ದಾನೆ ಅಂತೇಳಿ. ಶೃಂಗಿ ಹಿಂದು ಮುಂದು ನೋಡದೆ ಶಾಪವನ್ನು ಕೊಟ್ಟು ಬಿಡುತ್ತಾನೆ. ಈ ಥರ ನನ್ನ ತಂದೆಯ ಕೊರಳಿನ ಮೇಲೆ ಸತ್ತಿರುವಂಥ ಈ ಥರ ಹಾವನ್ನು ಇಟ್ಟಿರುವವನು 7 ದಿವಸಗಳ ಒಳಗಾಗಿ ತಕ್ಷಕ ಎನ್ನುವಂಥ ಹಾವು ಕಚ್ಚಿ ಸಾವನ್ನಪ್ಪಲಿ ಅನ್ನುವಂಥ ಶಾಪವನ್ನು ಕೊಡುತ್ತಾನೆ ಶೃಂಗಿ. ಸೊ ಆಗಿನ ಕಾಲದಲ್ಲಿ ಬ್ರಾಹ್ಮಣರ ಶಾಪ ತಟ್ತಾ ಇತ್ತು, ಯಾಕಂದರೆ ಬ್ರಾಹ್ಮಣರು ಬ್ರಾಹ್ಮಣತ್ವವನ್ನು ಪಾಲಿಸ್ತಾ ಇದ್ರು ಆದ್ದರಿಂದ. ಸೊ ಹೀಗೆ ಶೃಂಗಿ ಮರಳಿ ಬರ್ತಾನೆ ತನ್ನ ತಂದೆ ಇರುವಲ್ಲಿಗೆ. ಆವಾಗ ಶಮ್ಯಕ ಋಷಿಗೆ ಗೊತ್ತಾಗುತ್ತೆ ಈ ವಿಷಯ. ಶೃಂಗಿ ಹೇಳ್ತಾನೆ, ನಾನೀ ಥರ ಶಾಪವನ್ನು ಕೊಟ್ಟಿರುವೆ ಅಂಥೇಳಿ. ಶಮ್ಯಕ ಋಷಿಗೆ ತುಂಬ ದುಃಖ ಉಂಟಾಗುತ್ತೆ, ನೋವಾಗುತ್ತೆ. ಇಂತಹ ಒಬ್ಬ ಧರ್ಮಿಷ್ಠ ರಾಜ ಪರೀಕ್ಷಿತ ಅಂಥವನಿಗೆ ನೀನು ಈ ಥರ ಶಾಪವನ್ನು ಕೊಟ್ಟೆಯಲ್ಲ ಅಂತೇಳಿ ತುಂಬ ದುಃಖಿತನಾಗ್ತಾರೆ. ಶಮ್ಯಕ ಋಷಿ ತನ್ನ ಶಿಷ್ಯಂದ್ರನ್ನ ಕಳಿಸ್ತಾರೆ, ಅಲ್ಲಿಗೆ ಕಳಿಸ್ತಾನೆ ಶಮ್ಯಕ ಋಷಿ. ಹೋಗಿ ಪರೀಕ್ಷಿತ ಮಹಾರಾಜನಿಗೆ ಈ ಸುದ್ದಿಯನ್ನ ತಲುಪಿಸು, ಇನ್ನೇನು ಅವನು 7 ದಿವಸಗಳಲ್ಲಿ ತಕ್ಷಕ ಅನ್ನುವಂಥ ಹಾವು ಕಚ್ಚಿ ಸಾಯಲಿದ್ದಾನೆ ಅನ್ನುವಂಥ ಸುದ್ದಿಯನ್ನ ತಲುಪಿಸು ಅಂತೇಳಿ. ಹೀಗೆ ಶಮ್ಯಕ ಋಷಿಯ ಶಿಷ್ಯ ಬಂದು ಪರೀಕ್ಷಿತ ಮಹಾರಾಜನಿಗೆ ಈ ವಿಷಯವನ್ನ ತಲುಪಿಸ್ತಾರೆ, ನೀನು 7 ದಿವಸಗಳಲ್ಲಿ ಹಾವು ಕಚ್ಚಿ ಸಾಯಲಿದ್ಯಾ ಅಂತೇಳಿ. ಪರೀಕ್ಷಿತ ಮಹಾರಾಜ ಈ ಶಾಪವನ್ನ ವರವೆನ್ನುವಂತೆ ಅದನ್ನ ಸ್ವೀಕರಿಸುತ್ತಾನೆ. ಶ್ರೀಕೃಷ್ಣ ನನಗೆ ಶಾಪದ ರೂಪದಲ್ಲಿ ಬಂದಿದ್ದಾರೆ, ಶ್ರೀಕೃಷ್ಣನೇ ಬಂದಿದ್ದಾರೆ ನನ್ನನ್ನು ಉದ್ಧಾರ ಮಾಡೋದಕ್ಕೋಸ್ಕರ, ಭೌತಿಕ ಜಗತ್ತಿನ ಜೊತೆ ನನ್ನ ಈ ಒಂದು ಅಟ್ಯಾಚ್ಮೆಂಟನ್ನು ದೂರ ಮಾಡೋದಕ್ಕೋಸ್ಕರ ಕೃಷ್ಣ ಶಾಪದ ರೂಪದಲ್ಲಿ ಬಂದಿದ್ದಾರೆ. ಸೊ ಈಗ ನಾನು ತುಂಬ ಸೀರಿಯಸ್ ಆಗಿ ಭಕ್ತಿ ಮಾರ್ಗದಲ್ಲಿ ಮುಂದುವರಿಯಬೇಕು, ಈ 7 ದಿವಸಗಳನ್ನು ನಾನು ಸದುಪಯೋಗ ಪಡಿಸಿಕೊಂಡು ನಾನು ವೈಕುಂಠವನ್ನು ಪ್ರಾಪ್ತಿ ಮಾಡಿಕೊಳ್ಳಬೇಕು ಅನ್ನುವಂಥ ಒಂದು ಇಚ್ಛೆಯಿಂದ ಪರೀಕ್ಷಿತ ಮಹಾರಾಜ ತನ್ನ ಮನೆ ಮಠವನ್ನು ತನ್ನ ರಾಜ್ಯವನ್ನು ಎಲ್ಲವನ್ನ ತ್ಯಜಿಸಿ ತನ್ನ ರಾಜ್ಯವನ್ನು ತನ್ನ ಪುತ್ರನಾಗಿರುವಂಥ ಜನಮೇಜಯನಿಗೆ ವಹಿಸಿ ಅವನು ಅಲ್ಲಿಂದ ತೆರಳುತ್ತಾನೆ. ನನ್ನ ಉದ್ಧಾರ ಹೇಗೆ ಸಾಧ್ಯ ಈ 7 ದಿವಸಗಳಲ್ಲಿ ಅಂತ ಅವನು ಯೋಚನೆ ಮಾಡ್ಕೊಂಡು ಹೋಗ್ತಾ ಇರುವಾಗ ಶುಕಮುನಿಗಳ ಒಂದು ಭೇಟಿಯಾಗುತ್ತೆ ಪರೀಕ್ಷಿತ ಮಹಾರಾಜನಿಗೆ. ಇದು ಕೂಡ ಭಗವಂತನ ಒಂದು ಭಗವಂತನೇ ಏರ್ಪಡಿಸಿದ ಒಂದು ಸನ್ನಿವೇಶ ಅಂತ ಹೇಳ್ಬೋದು. ಶುಕಮುನಿಗಳನ್ನ ಅವನು ಭೇಟಿ ಮಾಡ್ತಾನೆ. ಸೊ ಅದಾದ್ಮೇಲೆ ಶುಕಮುನಿಗಳಿಂದ ಹೇಗೆ ಭಾಗವತಂನ ಶ್ರವಣವನ್ನ ಮಾಡ್ತಾನೆ ಪರೀಕ್ಷಿತ ಮಹಾರಾಜ, ಶ್ರವಣ ಮಾತ್ರದಿಂದನೇ ಹೇಗೆ ಭಗವದ್ಧಾಮವನ್ನ ಪ್ರಾಪ್ತಿ ಮಾಡಿಕೊಳ್ತಾನೆ ಅನ್ನುವಂತ ಕಥೆ ಶ್ರೀಮದ್ ಭಾಗವತಮಲ್ಲಿ ಬಹು ಸುಂದರವಾಗಿ ಅದರ ಬಗ್ಗೆ ಒಂದು ವಿವರಣೆ ಇದೆ. ಇದರ ಬಗ್ಗೆ ಇನ್ನಷ್ಟು ನಾಳೆ ತಿಳಿದುಕೊಳ್ಳೋಣ.
1: ಇದುವರೆಗೂ ಕೇಳಿದ್ರಿ ಗೀತ ರಹಸ್ಯ ಕಾರ್ಯಕ್ರಮ. ಪ್ರಸ್ತುತಪಡಿಸಿದವರು ಶ್ರೀಮತಿ ಶೋಭಾಮಯ್ಯ ಅವರು. ಹೀಗೆ ಕೇಳ್ತಾ ಇರಿ 90.4 FM ಅನ್ನು. ನಮಸ್ಕಾರ.

0: भक्तिमय सकाळमध्ये आता मी निरोप घेणार आहे, पण जाण्यापूर्वी आजच्या पुण्यतिथी. विद्याबेन शाह भारतीय ज्येष्ठ सामाजिक कार्यकर्ते यांची आज पुण्यतिथी. वरुण सेन गुप्ता बंगाली पत्रकार यांची पुण्यतिथी आजच. कमलाबाई पाध्ये समाजसेविका यांची पुण्यतिथी आजचीच. माणिक कदम मराठी हिंदी रंगभूमी चित्रपट अभिनेत्री यांची पुण्यतिथी आजच्याच दिवशीची. सय्यद जफरुल हसन भारतीय तत्वज्ञ यांची पुण्यतिथी आजच आहे. डॉक्टर पांडुरंग चिमाजी पाटील थोरात शतायुषी कृषी शास्त्रज्ञ यांची पुण्यतिथी आजच्याच दिवशी. या होत्या आजच्या पुण्यतिथीने. याचसोबत मनीषा निरोप घेते, उद्या पुन्हा येईनच, पण तोपर्यंत तुम्ही ऐकत राहा वेणुधुनी 90.4 FM KLE कणसू. ನಮಸ್ಕಾರ
1: ಎಲ್ಲರಿಗೂ. ನಮಸ್ಕಾರ, ಬೆಳಗಿನ ಶುಭೋದಯಗಳು. ನೀವು ಕೇಳ್ತಾ ಇದ್ದೀರಾ ನಿಮ್ಮ ಬೆಳಗಾವಿಯ ಮೊಟ್ಟ ಮೊದಲ ಸಮುದಾಯ ಬಾನುಲಿ ಕೇಂದ್ರ, ಇದು ಕೆಎಲ್ಇ ವೇಣುಧ್ವನಿ 90.4 FM. ಇಂದು ನಮ್ಮ ನಿಲಯದಿಂದ ಪ್ರಸಾರವಾಗುವ ಕಾರ್ಯಕ್ರಮಗಳ ವಿವರ ಹೀಗಿದೆ. ಮುಂಜಾನೆ 8:00 to 8:15 ವಾರ್ತೆಗಳು, ಹಿಂದಿ ಭಾಷೆಯಲ್ಲಿ 8:15 to 8:30 ಕೆಎಲ್ಇ ಆಯುರ್ವೇದ ಹೆಲ್ತ್ ಗೈಡ್ ಸರಣಿ ಕಾರ್ಯಕ್ರಮ, 8:30 to 9:00 ಮಧುರ ಮುಂಜಾನೆ ಕಾರ್ಯಕ್ರಮ, 9:00 to 9:30 ವಿಶೇಷ ಕಾರ್ಯಕ್ರಮಗಳು, 9:30 to 10:00 ಕೆಎಲ್ಇ ಕೃಷಿ ಮಿತ್ರ ಕಾರ್ಯಕ್ರಮ, 10:00 to 12:00 ನಿಮ್ಮೊಂದಿಗೆ ನಾವು ಕನ್ನಡ ಚಿತ್ರಗೀತೆಗಳ ನೇರ ಪ್ರಸಾರ, 12:00 to 12:30 ಶಾಸ್ತ್ರೀಯ ಸಂಗೀತ ಮಿಶ್ರ ಮಾಧುರ್ಯ ಕಾರ್ಯಕ್ರಮದಲ್ಲಿ 12:30 to 1:00 ಪ್ರಸಾರವಾಗಲಿದೆ. ಗೀತ ಸಂಗಮ ಕಾರ್ಯಕ್ರಮ 1:00 to 1:30 ಕೆಎಲ್ಇ ಚಿತ್ರಮಾಲಾ ಕನ್ನಡ ಚಿತ್ರಗೀತೆಗಳು 1:30 to 2:00 ಸ್ವರಝೇಂಕಾರ ಮರಾಠಿ ಸಮಯದಲ್ಲಿ, 2:00 to 2:15 ವಾರ್ತೆಗಳು ಇಂಗ್ಲಿಷ್ ಭಾಷೆಯಲ್ಲಿ, 2:15 to 4:00 ಕೆಎಲ್ಇ ಸಂಗೀತ ಕಟ್ಟ ಮರಾಠಿ ಚಿತ್ರಗೀತೆಗಳ ನೇರ ಪ್ರಸಾರ, 4:00 to 4:30 ಭಾಷಾ ಸಂಗಮ ಕಾರ್ಯಕ್ರಮ 4:30 to 5:00 ಪ್ರಸಾರವಾಗಲಿದೆ. ಆರೋಗ್ಯ ದರ್ಶನ ಕಾರ್ಯಕ್ರಮ 5:00 to 7:35 ಕೆಎಲ್ಇ ಮ್ಯೂಸಿಕಲ್ ಯೂನಿಂಗ್ ಹಿಂದಿ ಚಿತ್ರಗೀತೆಗಳ ನೇರ ಪ್ರಸಾರ, 7:35 7:45 ವಾರ್ತೆಗಳು ಕನ್ನಡ ಭಾಷೆಯಲ್ಲಿ, 7:45 8:00 ಕೆಎಲ್ಇ ಮ್ಯೂಸಿಕಲ್ ಯೂನಿಂಗ್ ಹಿಂದಿ ಚಿತ್ರಗೀತೆಗಳ ನೇರ ಪ್ರಸಾರ ಮುಂದುವರಿಯುವುದು. 8:00 to 8:15 ಕೆಎಲ್ಇ ಕೃಷಿ ಮಿತ್ರ ಕಾರ್ಯಕ್ರಮ, 8:15 to 9:00. ನಮ್ಮ ನಿಲಯದ ಇಂದಿನ ಕೊನೆಯ ಕಾರ್ಯಕ್ರಮವಾದ ಮೆಲ್ಲುಸಿರೆ ಸವಿಗಾನ ಹಳೆಯ ಕನ್ನಡ ಚಿತ್ರಗೀತೆಗಳ ಕಾರ್ಯಕ್ರಮವು ಪ್ರಸಾರವಾಗುತ್ತದೆ.

ನಮಸ್ಕಾರ, ಇದು ವೇಣುಧ್ವನಿ 90.4 FM KLE ಕನಸು ಬೆಳಗಾವಿಯ ಮೊಟ್ಟ ಮೊದಲ ಸಮುದಾಯ ಬಾನುಲಿ ಕೇಂದ್ರ. ಇದೀಗ ಪ್ರಸಾರವಾಗಲಿದೆ KLE ಆಯುರ್ವೇದ ಹೆಲ್ತ್ ಗೈಡ್.

0: ಆಯುರ್ವೇದಕಂ.
1: ನಮಸ್ಕಾರ, ನಾನು ಡಾಕ್ಟರ್ ಪ್ರದೀಪ್ ಶಿಂದೆ, ಆಯುರ್ವೇದ ಶಸ್ತ್ರತಜ್ಞ, ಕೇಲಿ ಆಯುರ್ವೇದ ಆಸ್ಪತ್ರೆ, ಬೆಳಗಾವಿ. ನಾನು ಕೇಲಿ ಆಯುರ್ವೇದ ಆಸ್ಪತ್ರೆಯಲ್ಲಿ 16 ವರ್ಷದಿಂದ ಶಲ್ಯತಂತ್ರ ವಿಭಾಗ ಅಂದರೆ ಸರ್ಜರಿ ವಿಭಾಗದಲ್ಲಿ ಕೆಲಸ ಮಾಡುತ್ತಿದ್ದೇನೆ. ಇವತ್ತು ನಾವು ಹರ್ನಿಯಾ ರೋಗದ ಬಗ್ಗೆ ತಿಳಿದುಕೊಳ್ಳೋಣ. ಹರ್ನಿಯಾ ಅಂದರೆ ಆಯುರ್ವೇದದಲ್ಲಿ ಹರ್ನಿಯಾಕ್ಕೆ ವೃದ್ಧಿ ರೋಗ ಎಂದು ಕರೆಯಲಾಗುತ್ತದೆ. ವೃದ್ಧಿ ರೋಗ ಅಂದರೆ ಹೊಟ್ಟೆಯ ಮಾಂಸಪೇಶಿಗಳ ದುರ್ಬಲತೆ ಆಗುವುದರಿಂದ ಆಗುವ ರೋಗಕ್ಕೆ ಹರ್ನಿಯಾ ಎಂದು ಕರೆಯುತ್ತಾರೆ. ಇದನ್ನು ಆಗಲಿಕ್ಕೆ ಮುಖ್ಯವಾಗಿ ಎರಡು ಕಾರಣಗಳನ್ನು ಹೇಳಬಹುದು. ಒಂದು, ಜನ್ಮದಿಂದಲೇ ವ್ಯಕ್ತಿಯಲ್ಲಿ ಮಾಂಸಪೇಶಿಗಳ ದುರ್ಬಲತೆ ಇರೋದ್ರಿಂದ ಹುಟ್ಟಿನಿಂದಲೇ ಚಿಕ್ಕವಳಿದ್ದಾಗಲೇ ಈಗ ಸ್ವಲಿಂಗ ಅಥವಾ ಊತ ಅಥವಾ ನೋವು ಕಂಡು ಬರುವುದು ಸಾಮಾನ್ಯವಾಗಿ ಚಿಕ್ಕ ಮಕ್ಕಳಲ್ಲಿ ಕಂಡು ಬರುತ್ತದೆ. ಚಿಕ್ಕ ಮಕ್ಕಳಲ್ಲಿ ನೀವು ನೋಡಿದಾಗ ಈ ಹರ್ನಿಯಾ ಅಥವಾ ವೃದ್ಧಿ ರೋಗವು ಅಂಡಾಶಯದ ಹತ್ತಿರ ಬಾವು ಅಥವಾ ಊತ ಸಾಮಾನ್ಯವಾಗಿ ಕಂಡು ಬರುತ್ತದೆ. ಅದೇ ರೀತಿ ಈ ರೋಗವು ದೊಡ್ಡವರಲ್ಲಿ ಅಥವಾ ವಯಸ್ಸಾದವರಲ್ಲಿ ಕೂಡ ಕಂಡು ಬರುತ್ತದೆ. ನಾನು ಹೇಳಿದಂತೆ ಅದರಲ್ಲಿ ಮುಖ್ಯವಾಗಿ ಎರಡು ಕಾರಣಗಳು, ಒಂದು ಜನ್ಮದಿಂದ ಆಗುವಂಥದ್ದು, ಇನ್ನೊಂದು ಹೊಟ್ಟೆಯ ಒಳಭಾಗಿನ ಒತ್ತಡ ಹೆಚ್ಚಾಗೋದ್ರಿಂದ. ಇದಕ್ಕೆ ನಾವು ಇಂಟ್ರಾಬ್ಡೋನಲ್ ಪ್ರೆಷರ್, ಇನ್ಕ್ರೀಸ್ ಆಫ್ ಇಂಟ್ರಾಬ್ಡೋನಲ್ ಪ್ರೆಷರ್ ಅಂತ ಕರಿತೀವಿ. ಅಂದರೆ ಯಾವಾಗಾದರೂ ನಾವು ತಿನಿಗೆ ಸಂಡಾಸ ಮಾಡೋದು ಅಥವಾ ವಜ್ಯವಾದಂಥ ಸಾಮಾನುಗಳು ಎತ್ತುವುದು ಸರಿಯಾಗಿ ಎತ್ತದೇ ಹೋದಿದ್ದ ಏನಾಗುತ್ತೆ, ಇಂಟ್ರಾಬ್ಡೋನಲ್ ಪ್ರೆಷರ್ ಅಂದರೆ ಹೊಟ್ಟೆಯ ಒಳಭಾಗದ ಪ್ರೆಷರ್ ಹೆಚ್ಚಾಗುತ್ತದೆ. ಯಾರಲ್ಲಿ ಈಗಾಗಲೇ ಮಾಂಸಪೇಶಿಗಳ ದುರ್ಬಲತೆ ಆಗಿದೆ ಅಂಥವರು ಇಂಥ ಕಾರ್ಯಗಳನ್ನು ಮಾಡೋದ್ರಿಂದ ಯಾವುದೇ ಹೊಟ್ಟೆಯ ಭಾಗದಲ್ಲಿ ಊತ ಅಥವಾ ನೋವು ಕಂಡು ಬರುವುದಕ್ಕೆ ವೃದ್ಧಿ ರೋಗ ಅಥವಾ ಹರ್ನಿಯಾ ಎಂದು ಕರೆಯುತ್ತಾರೆ. ಸಾಮಾನ್ಯವಾಗಿ ಈ ರೋಗ ಆಗಲು ಕಾರಣವೇನೆಂದರೆ, ಒಂದು, ಬಹಳ ಹೊತ್ತಿನವರೆಗೆ ಕೆಮ್ಮಿನ ರೋಗ ಇರುವುದು. ಕೆಮ್ಮಿನ ರೋಗಕ್ಕೆ ಹಲವಾರು ಕಾರಣಗಳಿದೆ. ಈಗ ಟ್ಯೂಬರ್ಕ್ಲೋಸಿಸ್ ಅನ್ಬೋದು ಅಥವಾ ಮತ್ತೆ ಅದರ ಎದೆ ಭಾಗದ ಮಿಕ್ಕಷ್ಟು ಕಾರಣಗಳಿದೆ. ಆದ್ದರಿಂದ ಬಹಳ ಹೊತ್ತಿನವರೆಗೆ ಯಾರಾದರೂ ಕೆಮ್ಮಿನ ರೋಗದಿಂದ ಬೆಳೆಯುತ್ತಿದ್ದರೆ ಅವರು ತಕ್ಷಣ ಅದನ್ನು ತಜ್ಞ ವೈದ್ಯರಲ್ಲಿ ಚಿಕಿತ್ಸೆಯನ್ನು ಒಳಪಡಬೇಕು. ಇಲ್ಲದಾದರೆ ಏನಾಗುತ್ತೆ, ಪ್ರತಿ ಸಲ ಕೆಮ್ಮಿದಾಗ ಇಂಟ್ರಾಬ್ಡೋನಲ್ ಪ್ರೆಷರ್ ಹೆಚ್ಚಾಗುತ್ತೆ. ಅದರಿಂದ ಮುಂದೆ ಯಾವಾಗಾದರೂ ಹರ್ನಿ ಆಗುವ ಅಥವಾ ವೃದ್ಧಿ ರೋಗ ಆಗುವ ಸಂಭವಕ್ಕೆ ಇರುತ್ತದೆ. ಅದೇ ರೀತಿ ಈಗ ವಯಸ್ಸಾದ 50-55 ವಯಸ್ಸಾದ ಮೇಲೆ ಏನಾಗುತ್ತೆ, ಈ

ಕಂಡುಬರುತ್ತದೆ. ಹೆಣ್ಣು ಮಕ್ಕಳಲ್ಲಿ ಯಾವಾಗ ಕಂಡುಬರುತ್ತದೆ ಅಂದರೆ, ಯಾರಾದರೂ ಮಲ್ಟಿಪಲ್ ಪ್ರೆಗ್ನೆನ್ಸಿ ಅಂದರೆ ಪದೇ ಪದೇ ಆಗಿ ಮಕ್ಕಳನ್ನು ಯಾರು ಹೆರಿತಾರೆ, ಬಹಳ ಮಕ್ಕಳು ಯಾರಿಗಿರುತ್ತೆ, ಅವರಿಂದ ಏನಾಗುತ್ತೆ, ಯೂಶ್ವಲಿ ಅವು ಪ್ರೆಗ್ನೆನ್ಸಿ ಇರುವಾಗ ಹೊಟ್ಟೆ ಪೇಶಿಗಳು ದೊಡ್ಡದಾಗುತ್ತೆ, ಅದರಿಂದ ವೀಕ್ನೆಸ್ ಆಗುತ್ತೆ, ಎಬ್ಡೋಮಿನಲ್ ಮಸಲ್ ಎಲ್ಲ ವೀಕ್ ಆಗುತ್ತೆ, ಅದರಿಂದ ಕೂಡ ಹರ್ನಿಯಾ ಆಗಲಿಕ್ಕೆ ಹೆಣ್ಣು ಮಕ್ಕಳಲ್ಲಿ ಕಾಮನ್ ಆಗಿ ಕಂಡುಬರೋ ಕಾರಣ. ಅದೇ ರೀತಿ ಈ ಬಹಳ ಸಲ ಆಪರೇಷನ್ ಒಳಗಾಗೋದು, ಯಾವುದಾದ್ರೂ ಹೊಟ್ಟೆ ರೋಗಕ್ಕೆ ಪ್ರತಿ ಸಲ ಆಪರೇಷನ್ ಆಗೋದು, ಇದು ಒಂದು ಕಾರಣ. ಯಾಕಂದರೆ ಯಾವಾಗಾದರೂ ಆಪರೇಷನ್ ಮಾಡಿದರೆ ಅಲ್ಲಿಯ ಸ್ನಾಯುಪೇಶಿಗಳು ವೀಕ್ ಆಗೋದ್ರಿಂದ ಹರ್ನಿಯಾ ಆಗಲಿಕ್ಕೂ ಸಾಮಾನ್ಯವಾಗಿ ಕಂಡುಬರುತ್ತೆ. ಅದೇ ರೀತಿ ಎಕ್ಸಾಂಪಲ್ ಹೇಳಬೇಕಂದ್ರೆ, ಈ ಮಲ್ಟಿಪಲ್ ಪ್ರೆಗ್ನೆನ್ಸಿ ಆದಾಗ ಈ ಎಲ್ ಎಸ್ ಎಸ್ ಅಥವಾ ಹೊಟ್ಟೆಯ ಭಾಗವನ್ನು ಕತ್ತರಿಸಿ ಮಗುವನ್ನು ಹೊರಗೆ ತೆಗೆಯೋದ್ರಿಂದ ಈ ಹೆಣ್ಣು ಮಕ್ಕಳಲ್ಲಿ ಪದೇ ಪದೇ ಆಗೋದ್ರಿಂದ ಅವರಿಗೆ ಹರ್ನಿ ಆಗಲು ಚಾನ್ಸ್ ಇರುತ್ತೆ. ಅದೇ ರೀತಿ ಧೂಮ್ರಪಾನ ಮಾಡುವುದು, ಅತಿಯಾಗಿ ಧೂಮ್ರಪಾನ ಮಾಡುವವರು ಅವರಿಗೆ ಸಾಮಾನ್ಯ ಧೂಮ್ರಪಾನದಿಂದ ಡೈರೆಕ್ಟಾಗಿ ಹರ್ನಿ ಆಗೋದಿಲ್ಲ, ಆದರೂ ಧೂಮ್ರಪಾನ ಮಾಡೋದ್ರಿಂದ ಏನಾಗುತ್ತೆ, ಅವರಿಗೆ ಕೆಮ್ಮಿನ ರೋಗ ಅಥವಾ ಎದೆಯ ರೋಗಗಳು ಸಾಮಾನ್ಯವಾಗಿ ಕಂಡುಬರುತ್ತದೆ. ಇವರು ಸ್ವಲ್ಪ ಹೊತ್ತು ಅಥವಾ ಭಾಳ ದಿವಸ ಆದಮೇಲೆ ಏನಾಗುತ್ತೆ, ಇಂಟ್ರಾಬ್ಡೋಮಿನಲ್ ಪ್ರೆಷರ್ ಹೆಚ್ಚಾಗೋದ್ರಿಂದ ಅವರಿಗೆ ಹರ್ನಿ ಆಗಲು ಒಂದು ಸಾಮಾನ್ಯವಾದ ಕಾರಣ ಆಗುತ್ತದೆ. ಇದೇ ರೀತಿ ಯಾರು ಬಹಳ ದಪ್ಪ ಇರ್ತಾರೆ, ಯಾರಿಗೆ ಬೊಜ್ಜು ಹೆಚ್ಚಿರುತ್ತವೆ, ಅವರಿಗೂ ಕೂಡ ಹರ್ನಿ ಆಗಲು ಒಂದು ಕಾರಣ. ಯಾಕಂದರೆ ಈ ಫ್ಯಾಟ್ ಅನ್ನೋದಿರುತ್ತಲ್ಲ, ಅದು ಮಸಲ್ ಫೈಬರ್ಸಲ್ಲಿ ನಡಕಡೆ ಹೋಗಿಕೊಂಡ್ರೋದ್ರಿಂದ ಮಸಲ್ಗಳು ವೀಕ್ ಆಗುತ್ತದೆ, ಅಂದರೆ ಸ್ನಾಯುಪೇಶಿಗಳು, ಉದರದ ಭಾಗದ ಸ್ನಾಯುಪೇಶಿಗಳು ದುರ್ಬಲ ಆಗುತ್ತದೆ, ಅದರಿಂದ ಕೂಡ ಹರ್ನಿ ಆಗಲು ಒಂದು ಕಾರಣ. ದೆನ್ ಈ ರೋಗ ಬಗ್ಗೆ ಇಷ್ಟೆಲ್ಲ ತಿಳಿದ ಮೇಲೆ ನಾವು ಇದನ್ನು ಹೆಂಗೆ ತಡೆಗಟ್ಟಬಹುದು ಅದರ ಬಗ್ಗೆ ವಿಚಾರ ಮಾಡೋಣ. ಇದನ್ನು ತಡೆಗಟ್ಟಲಿಕ್ಕೆ ನಾನು ಈಗಾಗಲೇ ಹೇಳಿದ ಹಾಗೆ ಆಹಾರದಲ್ಲಿ ತಿದ್ದುಪಡಿಗಳನ್ನು ಮಾಡಬೇಕಾಗುತ್ತದೆ. ಆಹಾರದಲ್ಲಿ ಅರಿಶಿನ, ಬೆಳ್ಳುಳ್ಳಿ, ಶುಂಠಿ ಹೆಚ್ಚಾಗಿ ಬಳಸುವುದು, ಯಾವಾಗೂ ಮಲಬದ್ಧತೆ ಆಗದೇ ಹಾಗೆ ಕಾಪಾಡೋದು, ಹೆಚ್ಚಿನ ಕೆಮ್ಮು ರೋಗಗಳು ಬಂದಲ್ಲಿ ಅಥವಾ ಆಗದೇ ಇರದಂತ ನೋಡ್ಕೊಳ್ಳೋದು, ಆದರೂ ತಜ್ಞ ವೈದ್ಯರಿಂದ ಅದಕ್ಕೆ ಚಿಕಿತ್ಸೆಯನ್ನು ಪಡೆಯೋದು. ಅದೇ ರೀತಿ ವಾತ ವೃದ್ಧಿ ಆಗುವಂಥ ಆಹಾರಗಳು ಅಂದರೆ ಆಲೂಗಡ್ಡೆ, ಬದನೆಕಾಯಿ, ಕಾಳುಗಳು ಇಂಥವನ್ನು ಕಮ್ಮಿ ಸೇವನೆ ಮಾಡೋದು, ದಿನನಿತ್ಯದಲ್ಲಿ ಅಭ್ಯಂಗ ಅಂದರೆ ದಿವಸ ಎಣ್ಣೆ ಹಚ್ಚಿ ಸ್ನಾನ ಮಾಡಿಕೊಳ್ಳೋದು, ದೇಹದ ತೂಕವನ್ನು ಸಮತಲದಲ್ಲಿ ಇಟ್ಟುಕೊಳ್ಳುವುದು, ಇದರಿಂದ ಬೊಜ್ಜು ಆಗದಂತೆ ನೋಡುವುದು. ಅದೇ ರೀತಿ ಯಾವುದೇ ಕೆಲಸ ಮಾಡಬೇಕಾದ್ರೆ ಅದನ್ನು ಯಾವ ಥರ ಮಾಡಿದರೆ ನನಗೆ ಎಬ್ಡೋಮಿನಲ್ ಪ್ರೆಷರ್ ಹೆಚ್ಚಾಗಲ್ಲ ಅದರ ಬಗ್ಗೆ ವಿಚಾರ ಮಾಡುವುದು, ಇವನ್ನೆಲ್ಲ ಮಾಡೋದ್ರಿಂದ ನಾವು ಈ ರೋಗವನ್ನು ತಡೆಗಟ್ಟಬಹುದು. ಅದೇ ರೀತಿ ಈ ರೋಗದಲ್ಲಿ ಕಂಡುಬರುವ ಸಾಮಾನ್ಯವಾದ ಲಕ್ಷಣಗಳು ಯಾವೆಂದರೆ, ಉದರದ ಯಾವುದೇ ಭಾಗದಲ್ಲಿ ನೋವು ಕಂಡುಬರುವುದು, ಅದರ ಜೊತೆ ಊತ ಕಂಡುಬರುವುದು, ಇದು ಸಾಮಾನ್ಯವಾಗಿ ಕಂಡುಬರುವ ಲಕ್ಷಣ. ಇನ್ನೊಂದು ಸಲ ಹೇಳ್ತೀನಿ, ಹರ್ನಿಯಾ ಅಥವಾ ವೃದ್ಧಿ ರೋಗದಲ್ಲಿ ಸಾಮಾನ್ಯವಾಗಿ ಕಂಡುಬರುವ ಲಕ್ಷಣಗಳೆಂದರೆ ಊತ ಬರುವುದು, ಯಾವುದೇ ಹೊಟ್ಟೆ ಯಾವುದೇ ಭಾಗದಲ್ಲಿ ಊತ ಬರುವುದು, ಅದರ ಜೊತೆ ನೋವು ಕಾಣಿಸೋದು, ಇದು ಸಾಮಾನ್ಯವಾದ ಲಕ್ಷಣ. ಇದರಲ್ಲಿ ಇನ್ನೊಂದು ವಿಶೇಷ ಲಕ್ಷಣ ಏನೆಂದರೆ, ಈ ಹರ್ನಿಯಾ ಪೇಷೆಂಟ್ಗಳಲ್ಲಿ ಯೂಶ್ವಲಿ ಅವರು ಕೆಲಸ ಮಾಡುವಾಗ ಅಥವಾ ಸ್ಟ್ಯಾಂಡಿಂಗ್ ಪೊಸಿಷನ್ ಅಥವಾ ನಿತ್ತ ಅಥವಾ ಕೆಲಸ ಮಾಡುತ್ತಿದ್ದರೆ ನಿತ್ತಾಗ ಮಾತ್ರ ಊತ ಸಾಮಾನ್ಯವಾಗಿ ಕಾಣಿಸುತ್ತದೆ, ಅದೇ ಅವರು ಮಲಗಿದ ಮೇಲೆ ಆ ಊತ ಕಾಣಿಸಲ್ಲ. ಇದು ಒಂದು ಪ್ರತ್ಯಾತ್ಮ ಲಕ್ಷಣ ಅಂತ ಹೇಳ್ಬೋದು, ಅಂದರೆ ಮುಖ್ಯ ಲಕ್ಷಣ. ಇದರಿಂದ ನೀವು ತಿಳ್ಕೊಬೋದು ನನಗೆ ಹರ್ನಿ ಆಗಿದೆ ಅಂತೆ, ಮಲಗಿದರೆ ಅದು ಕಾಣಿಸಲ್ಲ, ಅದೇ ಕೆಲಸ ಮಾಡಬೇಕಾದ್ರೆ ಓಡಾಡಬೇಕಾದ್ರೆ ಊತ ಕಂಡು ಬರುವುದಕ್ಕೆ ಇದು ಒಂದು ವೆರಿ ಇಂಪಾರ್ಟೆಂಟ್ ಲಕ್ಷಣ ಅಂತ ಹೇಳ್ಬೋದು. ಇಂಥ ರೋಗ ಕಂಡು ಬಂದಲ್ಲಿ ನೀವು ಶಸ್ತ್ರವೈದ್ಯರನ್ನು ಭೇಟಿ ಹಾಕಬೇಕು. ಇದಕ್ಕೆ ಆಯುರ್ವೇದದಲ್ಲಿ ಸಾಮಾನ್ಯವಾಗಿ ಚಿಕ್ಕದಿದ್ದರೆ ನಾವು ಅದನ್ನು ಹೆಂಗೆ ಕಮ್ಮಿ ಮಾಡ್ಬೋದು ಅದನ್ನು ಅಥವಾ ಹೆಂಗೆ ಮೇಂಟೈನ್ ಮಾಡ್ಬೋದು ಅದರ ಬಗ್ಗೆ ತಜ್ಞ ವೈದ್ಯರಿಂದ ಸಲಹೆಯನ್ನು ಪಡೆಯೋದು. ಅದೇ ರೀತಿ ಈಗ ದೊಡ್ಡದಾಗಿತ್ತು, ಇದಕ್ಕೆ ಔಷಧದಿಂದ ಎಲ್ಲೂ ಚಿಕಿತ್ಸೆ ಆಗಲ್ಲ. ಇನ್ನೊಂದು ಸಲ ಹೇಳ್ತೀನಿ, ಎಲ್ಲರಿಗೂ ಅನ್ನಿಸ್ಬೋದು ಹರ್ನಿಯಾ ಚಿಕಿತ್ಸೆಗೆ ಏನಾದರೂ ಆಯುರ್ವೇದದಿಂದ ಅಥವಾ ಯಾವುದಾದರೂ ಇದರಿಂದ ಔಷಧಗಳಿಂದ ಕಮ್ಮಿಯಾಗುವ ಚಾನ್ಸಸ್ ಇರಲ್ಲ. ಅದಕ್ಕಾಗಿ ಇದಕ್ಕೆ ಲಘು ಶಸ್ತ್ರಚಿಕಿತ್ಸೆಯಿಂದನೇ ಇದನ್ನು ಕಮ್ಮಿ ಮಾಡಬೇಕು. ಅಂದರೆ ಹರ್ನಿಯಾಟಮಿ, ಹರ್ನಿಯೋಪ್ಲಾಸ್ಟಿ ಅಥವಾ ಹರ್ನಿಯೋರೆಫಿ ಅಂತ ಹೇಳುವಂಥ ಸಣ್ಣ ಲಘು ಶಸ್ತ್ರಚಿಕಿತ್ಸೆಯಿಂದ ಈ ರೋಗದಿಂದ ಮುಕ್ತಿ ಪಡುವುದು. ಥ್ಯಾಂಕ್ ಯು.

0: ಇದುವರೆಗೂ ಕೇಳಿದ್ರಿ KLE ಆಯುರ್ವೇದ ಹೆಲ್ತ್ ಗೈಡ್. ಇದು KLE ವೇಣುಧ್ವನಿ 90.4 FM ಪ್ರಸ್ತುತಿ. ಹೀಗೆ ಕೇಳ್ತಾ ಇರಿ ವೇಣುಧ್ವನಿ, ಇದು 90.4 FM. KLE ಕನಸು ನಮಸ್ಕಾರ.
1: KLE ಕ್ಯಾನ್ಸರ್ ಹಾಸ್ಪಿಟಲ್ ಬೆಳಗಾವಿ,
2: ಪ್ರಪ್ರಥಮ ಬಾರಿಗೆ ಉತ್ತರ ಕರ್ನಾಟಕದ ಬೆಳಗಾವಿಯಲ್ಲಿ ಅತ್ಯಂತ ಅನುಭವಿ ಹಾಗೂ ನುರಿತ ವೈದ್ಯರ ತಂಡ, ಅತ್ಯಾಧುನಿಕ

0: ಮತ್ತು ಸುಸಜ್ಜಿತ ಯಂತ್ರೋಪಕರಣಗಳೊಂದಿಗೆ
1: ಕೆಎಲ್ಇ ಕ್ಯಾನ್ಸರ್ ಹಾಸ್ಪಿಟಲ್, ಕೇಲಿಸ್ ಡಾಕ್ಟರ್ ಪ್ರಭಾಕರ್ ಕೋರೆ ಹಾಸ್ಪಿಟಲ್ ಅಂಡ್ MRC ಹಿಂದುಗಡೆ, ನೆಹರು ನಗರ, ಬೆಳಗಾವಿ. ಆರೋಗ್ಯಕ್ಕೆ ಹೊಸ ಜೀವ, ಕ್ಯಾನ್ಸರ್ ಪೀಡಿತರಿಗೆ ಆಶಾ ಕಿರಣವಾದ ಕೆಎಲ್ಇ ಕ್ಯಾನ್ಸರ್ ಹಾಸ್ಪಿಟಲ್ ಬೆಳಗಾವಿ. ಮೂಲ ಸೌಲಭ್ಯಗಳು
0: ಕೆಎಲ್ಇ ಕ್ಯಾನ್ಸರ್ ಹಾಸ್ಪಿಟಲ್ ಬೆಳಗಾವಿಯಲ್ಲಿ ಸ್ತನ ಕ್ಯಾನ್ಸರ್, ರಕ್ತ ಕ್ಯಾನ್ಸರ್, ಅನ್ನನಾಳ ಕ್ಯಾನ್ಸರ್, ಶ್ವಾಸಕೋಶ ಕ್ಯಾನ್ಸರ್
1: ಮತ್ತು ಎಲ್ಲಾ ತರಹದ ಕ್ಯಾನ್ಸರ್ ರೋಗಕ್ಕೆ ಅತ್ಯಾಧುನಿಕ ರೋಬೋಟಿಕ್ ಶಸ್ತ್ರ ಚಿಕಿತ್ಸೆ, ಬೋನ್ ಮ್ಯಾರೋ ಟ್ರಾನ್ಸ್ಪ್ಲಾಂಟ್, ಕೀಮೋಥೆರಪಿ ಮತ್ತು ರೇಡಿಯೋಥೆರಪಿ ಲಭ್ಯವಿದೆ.
0: ವಿಳಾಸ ಕೆಎಲ್ಇ ಕ್ಯಾನ್ಸರ್ ಹಾಸ್ಪಿಟಲ್, ಕೆಎಲ್ಇ ಡಾಕ್ಟರ್ ಪ್ರಭಾಕರ್ ಕೋರೆ ಹಾಸ್ಪಿಟಲ್ ಮತ್ತು MRC ಹಿಂದುಗಡೆ, ನೆಹರು ನಗರ, ಬೆಳಗಾವಿ.
1: ಹೆಚ್ಚಿನ ಮಾಹಿತಿಗಾಗಿ ಸಂಪರ್ಕಿಸಿ ದೂರವಾಣಿ ಸಂಖ್ಯೆ 08312552500 ಮತ್ತು 2473777, ಮೊಬೈಲ್ ಸಂಖ್ಯೆ 6360712326 ಆರ್ ಜಸ್ಟ್ ಡಯಲ್ 1099.
0: ಹಿಂದೆ ಭೇಟಿ ನೀಡಿ ಕೆಎಲ್ಇ ಕ್ಯಾನ್ಸರ್ ಹಾಸ್ಪಿಟಲ್ ಬೆಳಗಾವಿ.

0: ನಮಸ್ಕಾರ, ನೀವು ಕೇಳ್ತಾ ಇದ್ದೀರಾ ಕೆಎಲ್ಇ ವೇಣುಧ್ವನಿ 90.4 FM, ನಿಮ್ಮ ಬೆಳಗಾವಿಯ ಮೊಟ್ಟ ಮೊದಲ ಸಮುದಾಯ ಬಾನುಲಿ ಕೇಂದ್ರ. ಇಂದಿನ ವಿಶೇಷ ಕಾರ್ಯಕ್ರಮದಲ್ಲಿ 9 ದಶಕಗಳ ಹಿಂದೆ ಬೆಳಗಾವಿಯಲ್ಲಿನ ಖಾನಾವಳಿಗಳ ಮತ್ತು ಹೋಟೆಲ್ಗಳ ಕುರಿತು ಮಾಹಿತಿಯನ್ನ ಹಂಚಿಕೊಳ್ಳಲಿದ್ದಾರೆ ಬೆಳಗಾವಿಯ ಹಿರಿಯ ಸಾಹಿತಿಗಳು, ಕೆಎಲ್ಇ ಪ್ರಸಾರಾಂಗದ ವಿಶ್ರಾಂತ ನಿರ್ದೇಶಕರು ಮತ್ತು ನಿವೃತ್ತ ಪ್ರಾಚಾರ್ಯರಾದ ಶ್ರೀ ಬಿಎಸ್ ಗವಿಮಠ ಅವರು.
1: ಇಂದು ನಾನು ತಮ್ಮೆದುರಿಗೆ 9 ದಶಕಗಳ ಹಿಂದೆ, ಅಂದರೆ 90 ವರ್ಷಗಳ ಹಿಂದೆ, ಬೆಳಗಾವಿಯಲ್ಲಿನ ಖಾನಾವಳಿಗಳು ಮತ್ತು ಹೋಟೆಲ್ಗಳು, ಈ ವಿಷಯದ ಬಗ್ಗೆ ನಾನು ಪ್ರಸ್ತಾಪ ಮಾಡ್ತಾ ಇದ್ದೇನೆ. ಇದರೊಳಗಿನ ಸಮಗ್ರ ಮಾಹಿತಿ ನಮ್ಮ ನಾಡಿನ ಖ್ಯಾತ ವಿದ್ವಾಂಸರು, ಬೆಳಗಾವಿ RPD ಕಾಲೇಜಿನ ಪ್ರಿನ್ಸಿಪಾಲರು ಆಗಿದ್ದ ಪ್ರೊಫೆಸರ್ PK ಭಾಗೋಜಿಯವರು 96ರಲ್ಲಿ ಬರೆದು ಪ್ರಕಟಿಸಿದಂಥ ನನ್ನ ಬೆಳಗಾವಿ ಈ ಪುಸ್ತಕ ಆಧಾರ ಒದಗಿಸಿದೆ. ಅದನ್ನು ಭಾಗೋಜಿಯವರ ಮಾತುಗಳಲ್ಲಿಯೇ ನಾನು ತಮ್ಮೆದುರಿಗೆ ಇಡಲಿಕ್ಕೆ ಪ್ರಯತ್ನ ಮಾಡ್ತೇನೆ. ಇಂದಿನ ಲಾಜಿಂಗು, ಬೋರ್ಡಿಂಗು ಮತ್ತು ರೆಸ್ಟೋರೆಂಟ್ಗಳು ನಮ್ಮ ಕಾಲಮಾನದ ಯುವಕರಿಗೆ ಖಾನಾವಳಿ ಹೋಟೆಲು ಶಬ್ದಗಳೇ ವಿಚಿತ್ರವಾಗಿ ಕಾಣಬಹುದು. ಆದರೆ 30ರ ದಶಕದಲ್ಲಿ, ಅಂದರೆ 1930ರ ಕಾಲಘಟ್ಟದಲ್ಲಿ, ಬೆಳಗಾವಿಯಲ್ಲಿ ಲಾಜಿಂಗು ಬೋರ್ಡಿಂಗುಗಳೇ ಇರಲಿಲ್ಲ. ಯಾವಾಗ ಬೆಳಗಾವಿಯೊಳಗೆ 1933ರೊಳಗೆ KLE ಸೊಸೈಟಿ ತನ್ನ ಮೊದಲನೇ ಪದವಿ ಕಾಲೇಜು ಲಿಂಗರಾಜ್ ಕಾಲೇಜನ್ನು ಪ್ರಾರಂಭ ಮಾಡಿತೋ, ಆವಾಗ ಅದೇ ವರ್ಷ ಬೆಳಗಾವಿಗೆ ಇಲೆಕ್ಟ್ರಿಸಿಟಿ ಬಂತು, ವಿದ್ಯುಚ್ಛಕ್ತಿ. ಅದಕ್ಕಿಂತ ಮೊದಲು ಬೆಳಗಾವಿಗೆ ವಿದ್ಯುಚ್ಛಕ್ತಿ ಪೂರೈಕೆ ಇರಲಿಲ್ಲ. ಲೈಟ್ ಬಂದು, ಕಾಲೇಜ್ ಬಂತು, ಖಾನಾವಳಿ ಶುರುವಾದವು. ಪರವೂರಿನಿಂದ ಬಂದಂಥ ವಿದ್ಯಾರ್ಥಿಗಳಿಗೆ ಊಟ ಮಾಡಲಿಕ್ಕೆ ಖಾನಾವಳಿಗಳ ಅವಶ್ಯ ಇತ್ತು. ಹೀಗಾಗಿ ಖಾನಾವಳಿಗಳು ಪ್ರಾರಂಭ ಆಗ್ಲಿಕ್ಕತ್ತಿದ್ವು. ಮತ್ತವರಿಗೆ ಉಪಹಾರ ಮಾಡಲಿಕ್ಕೆ ಹೋಟೆಲ್ಗಳು ಪ್ರಾರಂಭ ಆದವು. ಮತ್ತು ಪರವೂರಿನಿಂದ ಬರತಕ್ಕಂಥವರಿಗೆ ವಸತಿ ಮಾಡಲಿಕ್ಕೆ ಲಾಜಿಂಗ್ಗಳು ಕೂಡ ಕ್ರಮೇಣ ಬೆಳಗಾವಿಯಲ್ಲಿ ಪ್ರಾರಂಭ ಆದವು. ಇದು 1930ರ ತರುವಾಯ. ಬೆಳಗಾವಿಯೊಳಗೆ ಒಂದು ಖಾನಾವಳಿ ಇತ್ತು, ಭಾಳ ಪ್ರಸಿದ್ಧ ಖಾನಾವಳಿ, ಆಯಿ ಖಾನಾವಳಿ. ಆಯಿ ಅಂದರೆ ಅವ್ವ, ಅವನ ಖಾನಾವಳಿ ಅಂತ. ಆಮೇಲೆ ಇನ್ನೊಂದು ಬ್ರಾಹ್ಮಣಾಂಚೆ ಖಾನಾವಳಿ, ಬ್ರಾಹ್ಮಣರ ಖಾನಾವಳಿ. ವೀರಶೈವರ ವೀರಶೈವಲಿಂಗಾಯತ ಖಾನಾವಳಿ. ಹಿಂಗೆ ಜಾತಿವಾರು ಖಾನಾವಳಿಗಳು ಇದ್ವು ಬೆಳಗಾವಿ ಒಳಗೆ. ಇನ್ನು ಅಂಥ ಯಾವುದೇ ಫಲಕ ಹೊರಗೆ ಹಾಕದೆ ಹೊರಗಿನಿಂದ ಬರುವವರಿಗೆ ಹಣ ಪಡೆದು ಊಟ ಹಾಕುವ ಮನೆಗಳು ಕೂಡ ಇದ್ದವು. ಹೊರಗೆ ಬೋರ್ಡ್ ಇರ್ತಿದ್ದಿಲ್ಲ, ಆದರೆ ಒಳಗೆ ಅಡುಗೆ ಮಾಡಿ ಬಂದವರಿಗೆ ದುಡ್ಡು ತಗೊಂಡು ಊಟಕ್ಕೆ ಹಾಕ್ತಿದ್ರು. ಮನೆ ಮಾರಿಗೆ ಮನೆ ಊಟ ಅಂತೀವಲ್ಲ, ಹಂಗೆ ಅವು ಕೂಡ ಒಂದೊಂದು ಜಾತಿಗೆ ಮೀಸಲಾಗಿದ್ದವು. ಕೋನವಾಳಗಲ್ಲಿ, ಬಸವನಗಲ್ಲಿ, ಮಾರುತಿಗಲ್ಲಿ, ಇಲ್ಲಿ ಕೇವಲ ಸ್ಮಾರ್ಥ ಮತ್ತು ವೈಷ್ಣವ ಖಾನಾವಳಿಗಳಿದ್ದರೆ ಕುಲಕರ್ಣಿಗಲ್ಲಿ, ಮಠ ಗಲ್ಲಿಗಳಲ್ಲಿ ಜೈನರ ಖಾನಾವಳಿ ಇದ್ದವು. ಬಡಕಲಗಲ್ಲಿ, ಶೆಟ್ಟಿಗಲ್ಲಿ, ರಿಸಾಲ್ದಾರ ಗಲ್ಲಿಗಳಲ್ಲಿ ಲಿಂಗಾಯತರ ಖಾನಾವಳಿಗಳು. ಶೇರಿಗಲ್ಲಿ ಪಶ್ಚಿಮದ ತುದಿಯಿಂದ ಇಂದಿನ ಶಿವಭುವನದ ಕಡೆಗೆ ಸಾಗತಕ್ಕಂಥ ದಾರಿಯೊಳಗೆ ಮಹಾರಾಷ್ಟ್ರ ಭುವನ ಅಣತಕ್ಕಂಥ ಒಂದು ಕೊಂಕಣಸ್ಥ ಬ್ರಾಹ್ಮಣರ ಖಾನಾವಳಿ ಕೂಡ ಇತ್ತು. 20ನೇ ಶತಮಾನದ ಆರಂಭದೊಳಗೆ ಒಂದು ಜಾತಿಯ ಜನರು ಇನ್ನೊಂದು ಜಾತಿಯವರ ಮನೆಯಲ್ಲಿ ಊಟ ಮಾಡ್ತಿರಲಿಲ್ಲ, ನೀರು ಕುಡಿತಿರಲಿಲ್ಲ. ಇಂದಿನ ಜಾತ್ಯತೀತ ಎಂಬ ಭ್ರಮೆಯ ಜನಕ್ಕೆ ಇದು ಆಶ್ಚರ್ಯ ಅನ್ನಿಸ್ಬಹುದು, ಆದರೆ ಇದು ಕಠೋರ ಸತ್ಯ. ಯಾವುದೊಂದು ಜಾತಿಯ ಜನ ಪರವೂರಿಗೆ ಬಂದರೆ ತಮ್ಮ ಜಾತಿ ಬಾಂಧವರನ್ನು ಹುಡುಕಿಕೊಂಡು ಅವರ ಮನೆಗೆ ಹೋಗ್ತಿದ್ದರು. ಅಪರಿಚಿತ ಸ್ಥಳಕ್ಕೆ ಹೋದಾಗಲೂ ಅಷ್ಟೇ ಪರಿಸ್ಥಿತಿ. ಪರ ಊರುಗಳಿಗೆ ಹೋಗುವುದೇ ತೀರ ವಿರಳವಾದ ಸಂಗತಿಯಾಗಿತ್ತು. ಸಾಮಾನ್ಯವಾಗಿ ಮಧ್ಯಮ ವರ್ಗದ ವೀರಶೈವರು, ಬ್ರಾಹ್ಮಣರು, ಜೈನರು ನೌಕರಿ ಸಲುವಾಗಿ ಇಲ್ಲ ವ್ಯಾಪಾರ ಸಲುವಾಗಿ ಬೇರೆ ಊರುಗಳಿಗೆ ಹೋಗ್ತಾ ಇದ್ರು. ರೈತರು ತಮ್ಮ ಹೊಲ ತೋಟಗಳಲ್ಲಿ ಬೆಳೆದಂಥ ಕಾಳುಕಡಿ, ಹತ್ತಿ, ಬೆಲ್ಲ ಇವುಗಳು ವ್ಯಾಪಾರ ಮಾಡಲಿಕ್ಕೆ ನಗರಗಳಿಗೆ ಬರ್ತಿದ್ರು. ಬೆಳಗಿನ ವೇಳೆಗೆ ಬಂದು ರಾತ್ರಿವರೆಗೆ ಇದ್ದು ತಮ್ಮ ವ್ಯಾಪಾರ ಮುಗಿಸಿಕೊಂಡು ಸಂಜೆ ಮುಂದೆ ತಮ್ಮ ಊರು ಸೇರ್ತಿದ್ರು. ಕೆಲವೊಂದು ಸಂದರ್ಭಗಳಲ್ಲಿ ಮಾತ್ರ ದೊಡ್ಡ ಊರುಗಳಲ್ಲಿ ರಾತ್ರಿ ವಸತಿ ಮಾಡಬೇಕಾಗ್ತಿತ್ತು. ಅಂಥ ವೇಳೆಗೆ ತಮ್ಮ ಬಳಗದವರನ್ನು ಹುಡುಕಿಕೊಂಡು ಹೋಗ್ತಿದ್ರು. ಬಳಗದವರು ಇಲ್ಲದೇ ಇದ್ದಾಗ ತಮ್ಮ ಜಾತಿಯ ಜನರ ಮನೆಗಳಿಗೆ ಹೋಗ್ತಾ ಇದ್ರು. ಅಂಥ ವೇಳೆಯೊಳಗೆ ಜಾತಿಯ ಜನರ ಸಹಕಾರನೂ ಇತ್ತು. ಹಳ್ಳಿಗಳಲ್ಲಿ ಒಂದರ್ಧ ಮಾತ್ರ ಮನೆಗಳಿದ್ದ ಬ್ರಾಹ್ಮಣರು ಊರಿಂದ ಯಾರಾದರೂ ಅತಿಥಿಗಳು ಬರಬಹುದೇ ಎಂದು ದಾರಿ ನೋಡಿ ಊಟ ಮಾಡ್ತಿದ್ರು. ಆದರೆ ಬೆಳಗಾವಿಯದು ನಗರವಾಗಿತ್ತು. ತಾಲೂಕಾ ಸ್ಥಳ, ಜಿಲ್ಲಾ ಸ್ಥಳ, ವಿಭಾಗೀಯ ಸ್ಥಳ, ಕೋರ್ಟು ಕಚೇರಿ ಕೆಲಸಕ್ಕೆ ಎಲ್ಲ ಜಾತಿಯವರು ಇಲ್ಲೇ ಮೇಲಿಂದ ಮೇಲೆ ಬರಬೇಕಾಗ್ತಿತ್ತು. ಪರಿಚಿತರ ಮನೆಗಳಿಗೆ ಮತ್ತೆ ಮತ್ತೆ ಹೋಗೋದು ಅವರಿಗೆ ಬಿಡೆ ಅನ್ನಿಸ್ತಿತ್ತು. ಶ್ರೀಮಂತ ವರ್ಗದವರಿಗೆ ಸಂಕೋಚ ಆಕ್ಕಿತ್ತು. ಹೀಗಾಗಿ ನಗರದ ಒಳಗೆ ಒಂದೊಂದು ಜಾತಿಗೂ ಊಟ ಹಾಕುವ ಮನೆಗಳು ರೂಪುಗೊಂಡವು. ಖಾನಾ, ಊಟ, ಇದರಿಂದ ಮರಾಠಿಯಲ್ಲಿ ರೂಪುಗೊಂಡ ಖಾನಾವಳ ಕನ್ನಡದವರಿಗೆ ಖಾನಾವಳಿಯಾಯಿತು. ದವಾ ಅಂದರೆ ಔಷಧ, ಖಾನಾ ಅಂದರೆ ಮಳಿಗೆ, ದವಾಖಾನಾ ದವಾಖಾನಿ ಆದಂತೆ ಆಯಾ ಜಾತಿಯವರಿಗೆ ಅವರವರ ಪರಂಪರೆಗೆ ಅನುಗುಣವಾದ ರೀತಿಯಲ್ಲಿ ಊಟ. ಆ ಈ ಖಾನಾವಳಿ ಒಬ್ಬ ಬ್ರಾಹ್ಮಣ ಹೆಣ್ಣುಮಗಳು ನಡೆಸಿದ ಖಾನಾವಳಿ ಹನುಮನ ಬೀದಿಯಲ್ಲಿತ್ತು. ಏನು ಮಾರುತಿ ಗಲ್ಲಿ ಅಂತೀರಿ ಅಲ್ಲಿ. ಈ ಖಾನಾವಳಿಯಲ್ಲಿ ಬ್ರಾಹ್ಮಣ ಮಡಿವಂತರಿಗೆ ತುಂಬ ಅನುಕೂಲ ಇತ್ತು. ಅವರಿಗೆ ಮಣಿಯೊಳಗೆ ಸ್ನಾನ ಮಾಡಲಿಕ್ಕೆ, ಉಟ್ಕೊಳ್ಳಿಕ್ಕೆ ಪಂಚೆ, ಮಣೆ ಹಾಕಿ ಬಾಳೆ ಎಲೆ ಇಲ್ಲವೇ ಮುತ್ತಲ ಎಲೆಗಳನ್ನು ಶಿಬಿರಿನಿಂದ ಹಚ್ಚಿದ ಪತ್ರಾವಳಿಯಲ್ಲಿ ಊಟ. ಬ್ರಾಹ್ಮಣರ ಮಡಿಗೆ ಎಲ್ಲಿಯೂ ಚ್ಯುತಿ ಇರಲಿಲ್ಲ. ಮುಂದೆ ಈ ಆಯಿಯ ಮೊಮ್ಮಗಳು ಕೋನವಾಳಗಲ್ಲಿಯಲ್ಲಿ ಆಯಿ ಖಾನಾವಳಿ ಎಂಬ ಹೆಸರಿನಲ್ಲಿಯೇ ಅದನ್ನು ನಡೆಸ್ತಿದ್ಲು. ಇಂಥ ವ್ಯವಸ್ಥೆ ಇತರ ಜಾತಿಯ ಖಾನಾವಳಿಗಳಲ್ಲಿಯೂ ಇತ್ತು. ಅಡ್ಡಡಿಗೆ ಗಂಗಾಳಗಳ ವ್ಯವಸ್ಥೆ ಇತ್ತು. ಇದರಲ್ಲಿ ತಮ್ಮ ತಮ್ಮ ಪರಂಪರೆಯ ಸಂಪ್ರದಾಯಗಳಿಗೆ ಅನುಗುಣವಾಗಿ ಬದುಕುವ ಪದ್ಧತಿ ಕಾಣ್ತಾ ಇತ್ತು. ಆದರೆ ಉಳಿದ ಮತಗಳವರ ಬಗೆಗೆ ಅಲ್ಲಿ ತಿರಸ್ಕಾರವಿರಲಿಲ್ಲ, ದ್ವೇಷ ಇರಲಿಲ್ಲ. ಇಂದು ನಾವು ಎಲ್ಲಿ ಬೇಕಾದಲ್ಲಿ ಉಣ್ಣುತ್ತೇವೆ. ಬ್ರಾಹ್ಮಣ, ಲಿಂಗಾಯತ, ಜೈನ ಯುವಕರೆಲ್ಲ ಖೈಬರ್ ಚೈನೀಸ್ ಹೋಟೆಲ್ಗಳಲ್ಲಿ ಜೊತೆ ಜೊತೆಗೆ ಕೂತು ಉಣ್ಣುವುದನ್ನು ಕಾಣುತ್ತೇವೆ. ಆದರೆ ಅಂತರಂಗದಲ್ಲಿ ಮತೀಯ ದ್ವೇಷ ತುಂಬಿರುವುದನ್ನು ಕಾಣುತ್ತೇವೆ. ಆ ಕಾಲ ಎಂಥದ್ದಿತ್ತು ಅಂದರೆ ಎಲ್ಲ ಖಾನಾವಳಿಗಳಲ್ಲಿ ಆಣೆಗೆ ಒಂದು, ಎರಡು ಆಣೆಗೆ ಒಂದು ಊಟ ಸಿಗ್ತಿತ್ತು. ಒಂದು ಅಣೆ ಕೊಟ್ಟರೆ ಊಟ, ಎರಡನೇ ಕೊಟ್ಟರೆ ಊಟ, ಏಳು ಎಂಟು ದುಡ್ಡುಗಳಿಗೆ ಒಂದು ಸೇರು ಅಂದರೆ ಕಾಲು ಕಿಲೋಗ್ರಾಂ ಬೆಣ್ಣೆ ಸಿಗ್ತಿತ್ತು. 16 ರೂಪಾಯಿಗೆ ಒಂದು ರೂಪಾಯಿಗೆ 16 ರಿಂದ 25 ಸೇರು ಜೋಳ ಸಿಗ್ತಿತ್ತು. 8 ರಿಂದ 12 ಸೇರಿನವರೆಗೆ ಅಕ್ಕಿ ಸಿಗ್ತಿದ್ದು. ಆ ಕಾಲದೊಳಗೆ ಎಲ್ಲಿ ಊಟ ಮಾಡಿದರೂ ತಿಂಗಳಿಗೆ 8 ರಿಂದ 10 ರೂಪಾಯಿ ಬಿಲ್ ಆಗ್ತಿತ್ತು. ಮಹಾರಾಷ್ಟ್ರ ಭುವನ ಏನಿತ್ತು ಕೊಕ್ಕನಸ್ಥ ಬ್ರಾಹ್ಮಣರದು, ಅವ್ರು ತಿಂಗಳಿಗೆ 13 ರೂಪಾಯಿ ಬಿಲ್ ಹಚ್ಚುತ್ತಿದ್ರು. ಉಳಿದ ಕಡೆಗೆ ಮಧ್ಯಾಹ್ನ ಸಂಜೆ 2 ಹೊತ್ತು ಭಕ್ರಿ ಅಂದರೆ ರೊಟ್ಟಿ, ಮಧ್ಯಾಹ್ನ ಚಪಾತಿ, ಗೋಧಿ ರೊಟ್ಟಿ, ತುಪ್ಪ, ಸಂಜೆ ಜೋಳದ ರೊಟ್ಟಿ, ಮೊಸರು ಇರ್ತಿತ್ತು. ಊಟದ ತಟ್ಟೆಯಲ್ಲಿ ಚಿಕ್ಕ ತುಪ್ಪದ ಒಂದು ಬಟ್ಟಲವನ್ನು ಇಡ್ತಿದ್ರು. ಆ ಬಟ್ಟಲದೊಳಗೆ ಅದರ ತುಂಬ ತುಪ್ಪ ಹಾಕ್ತಿದ್ರು. ಇಂದು ಊರಿಗೆ ಬಂದವರು ಯಾರ ಮನೆಗೂ ಊಟಕ್ಕೆ ಹೋಗಬೇಕಾಗಿಲ್ಲ. ಆಯಿ ಖಾನಾವಳಿ, ವೀರಶೈವ ಲಿಂಗಾಯತ ಖಾನಾವಳಿ ಇಂಥ ವ್ಯವಸ್ಥೆ ಇಲ್ಲ. ಭವ್ಯ ಕಟ್ಟಡಗಳಲ್ಲಿ ಗಿರಾಕಿಗಳ ಜೇಬಿ ನಳತಿಗೆ ಅನುಗುಣವಾದ ಊಟದ ಮಾರಾಟವಾಗುತ್ತಿರುವಾಗ ಜಾತಿ ಯಾವುದಿದ್ದರೇನು? 30ರ ದಶಕದಲ್ಲಿ ಆಗಲೇ ಉಡುಪಿ ಬ್ರಾಹ್ಮಣರ ಚಹಾದ ಅಂಗಡಿ, ಪರಾಂಜಪೆಯವರ ಫರಾಳಾಚೆ ದುಕಾನ್ ಊರಲ್ಲಿ ಪ್ರಸಿದ್ಧವಾಗಿದ್ದವು. ಇಡ್ಡಲಿ, ಮಸಾಲೆ ದೋಸೆ, ಉಪ್ಪಿಟ್ಟು ಮೊದಲಾದವು ಉಡುಪಿ ಅಂಗಡಿಗಳ ವೈಶಿಷ್ಟ್ಯವೆನಿಸಿದ್ದರೆ, ಅಪ್ಪಟ ತುಪ್ಪದಲ್ಲಿ ಸಿದ್ಧವಾದ ಶಿರಾ, ಪುರಿ ಬಾಜಿ, ಪೋಹೆ ಅಂದರೆ ಅವಲಕ್ಕಿ ಸೂಸಲ, ಇವು ಪರಾಂಜಪೆ ಅಂಗಡಿ ವೈಶಿಷ್ಟ್ಯಗಳು. ಇಲ್ಲಿಯೂ ಧೈರ್ಯವಾಗಿ ಹೆಬ್ಬಾಗಿಲಿನಿಂದ ಒಳ ಹೋಗುವ ಜನರಿದ್ದಂತೆ ಯಾರಿಗೂ ತಿಳಿಯದಂತೆ ಹಿತ್ತಿರುವಾಗಲಿನಿಂದ ಮಬ್ಬು ಬೆಳಕಿನಲ್ಲಿಯೇ ಹೋಟೆಲಿಗೆ ಬಂದು ಶಿರಾ ಪುರಿ ಬಾಜಿ ತಿನ್ನುವವರು ಇದ್ದರು. ಇಡ್ಡಲಿ ಮಸಾಲೆ ದೋಸೆ ಕಟ್ಟಿಸಿಕೊಂಡು ಹೋಗುತ್ತಿದ್ದರು. ಮಸಾಲೆ ದೋಸೆಗೆ ಆಗಿನ ಕಾಲದಲ್ಲಿ ಜನ ಅಂಬೋಳಿ ಎನ್ನುತ್ತಿದ್ದರು. ತಿಂದು ಚಹಾ ಕುಡಿದು ನಮ್ಮ ಮಡಿವಂಚಿಕೆಯನ್ನು ಉಳಿಸಿಕೊಂಡು ಹೋಗುವವರೂ ಇದ್ದರು. ಇಷ್ಟೆಲ್ಲ ತಿಂದರೂ ಒಂದೂ ಒಂದೂವರೆ ಆನೆ ಬಿಲ್ ಆಗುತ್ತಿರಲಿಲ್ಲ. ಅಷ್ಟೇ ಹಣ ಕೊಡಲು ಬಿಲ್ಲೋಜರಾಗುವುದು ಶ್ರೀಮಂತಿಕೆಯ ಲಕ್ಷಣವಾಗಿತ್ತು. ಅರ್ಧ ಆನೆಗೆ ಶಿರ, ಕಾಲು ಆನೆಗೆ ಉಪ್ಪಿಟ್ಟು, ಒಂದು ದುಡ್ಡಿಗೆ ಚಹಾ ದೊರೆಯುತ್ತಿದ್ದ ಕಾಲ ಅದು. ಆದರೆ ಅಂದು ಒಬ್ಬ ಪ್ರಾಥಮಿಕ ಶಿಕ್ಷಕನ ಸಂಬಳ ಕೇವಲ 15 ರೂಪಾಯಿ, ಪ್ರೌಢಶಾಲೆಯ ಶಿಕ್ಷಕ 25 ರೂಪಾಯಿ ತಿಂಗಳಿಗೆ ಪಗಾರ ಪಡೆಯುತ್ತಿದ್ದ. ಲಿಂಗರಾಜ ಕಾಲೇಜಿನಲ್ಲಿ ನನ್ನ ಗುರುಗಳಾಗಿದ್ದವರು 70 ರೂಪಾಯಿ ಗಳಿಸುವ ಗೌರವಾನ್ವಿತರಾಗಿದ್ದರು. ಆದರೆ ಯಾವುದೇ ಉದ್ಯೋಗದಲ್ಲಿದ್ದರೂ ಆ ಜನರ ಪ್ರಾಮಾಣಿಕತೆ, ತಮ್ಮ ಕೆಲಸದಲ್ಲಿ ಪರಿಣತಿ ಸಾಧಿಸುವ ಛಲ ಗೌರವ ಮೂಡಿಸುವಂತಹದಾಗಿದ್ದವು. ಈ 30ರ ದಶಕದಲ್ಲಿಯೇ ಊರ ತುಂಬೆಲ್ಲ ಉಡುಪಿ ಬ್ರಾಹ್ಮಣರ ಭವನಗಳ ಸಂಖ್ಯೆ ಬೆಳೆಯಿತು. ಪರಾಂಜಪೆಯ ಅಂಗಡಿಗಳು 3-4 ಆದವು. ಊರಿಗೆ ಹೊನ್ನಾವರ ಬಳಿಯ ಶಾನ್ಬಾಗ್ ಕುಟುಂಬ ಆಟೇಲು ಕೆಲಸಕ್ಕೆ ಬಂದು ಊರಿನಲ್ಲಿಂದು ಹಿರಿಯ ಆಟೇಲ್ ಉದ್ಯಮದ ಶ್ರೀಮಂತ ಕುಟುಂಬವೆನಿಸಿದೆ. ಆದರೆ ಇದೇ ರೀತಿಯಲ್ಲಿ 30ರ ಮೊದಲೇ ಬಂದ ಉಡುಪಿಯ ಶ್ರೀನಿವಾಸಾಚಾರ್ಯ ಹಾಗೂ ಅವರ ತಮ್ಮ ನಡೆಸುತ್ತಿದ್ದ ವ್ಯವಹಾರ ಬೆಳೆದು ದೊಡ್ಡದಾಗಿ ಈಗ ಕಾಣದಂತಾಗಿದೆ. ಅವರೇ ರೂಪಿಸಿದ ಶ್ರೀಕೃಷ್ಣ ಸಿನಿಮಾಗ್ರಹ ಅದು ಈಗ ಅಂಗಡಿಗಳ ಸ್ಥಾನವಾಗಿದೆ. ಅವರು ಆರಂಭಿಸಿದ ಶ್ರೀಕೃಷ್ಣ ಕೆಫೆ ಮೊದಲಾದವು ಅದೇ ಹೆಸರಿನಲ್ಲಿ ಮುಂದುವರಿದಿವೆ. ಖಾನಾವಳಿಗಳೆಲ್ಲ ಬೋರ್ಡಿಂಗ್ ಹೌಸ್ಗಳಾಗಿ, ಹೋಟೆಲ್ ಸತ್ಕಾರ್ ಸನ್ಮಾನ್ ಬೃಂದಾವನಗಳಾಗಿ, ಚಹದ ಅಂಗಡಿಗಳೆಲ್ಲ ರೆಸ್ಟೋರೆಂಟ್ಗಳಾಗಿ ಬೆಳೆಯುತ್ತಾ ಬಂದಿರುವುದು ನಗರವು ಮಹಾನಗರವಾಗುತ್ತಿರುವ ಸೂಚನೆ. ಇಲ್ಲಿ ಮಡ್ರಾಸಿ ಅಯ್ಯರನೊಬ್ಬ ಇಡ್ಡಲಿ ಅಂಗಡಿಯನ್ನು ಕುರಿತು ಹೇಳಬೇಕು. ಸ್ಟೇಷನ್ ಕಡೆಯಿಂದ ಬೆಳಗಾವಿ ಕೋಟೆಯ ಕಡೆಗೆ ಹೋಗುವ ದಾರಿಗೆ, ಇವತ್ತಿನ ಪಾಟೀಲ್ ಗಲ್ಲಿ ಅಂತೇವೆ, ಶಿವಭವನದ ಅದರ ಪಕ್ಕದಲ್ಲಿ ಇರತಕ್ಕಂಥ ಒಂದು ಓಣಿ, ಹಿಂದೆ ಬೆಳಗಾವಿಯ ಪಾಟೀಲರ ವಾಡೆ ಇದ್ದ ಓಣಿ ಅದು. ಈಗಲೂ ಪಾಟೀಲರ ಮನೆ ಇದೆ, ವಾಡೆಯ ಸ್ವರೂಪ ಕಳೆದುಕೊಂಡಿದೆ. ಈ ಓಣಿಗೆ ಹೊಂದಿ ಕಾಂಗ್ಲಿ ಗಲ್ಲಿ ಅನ್ನತಕ್ಕಂಥ ಒಬ್ಬ ಚಿಕ್ಕ ಸಂಧಿ ಇದೆ. ಇಂದಿನ ಶಿವಭವನದ ಎದುರಿಗೆ ಹೋಳಿ ಹುಣ್ಣಿಮೆಯ ಸಂದರ್ಭದಲ್ಲಿ ಕಾಮಣ್ಣನನ್ನು ಕೂಡಿಸುವ ಕಟ್ಟೆ ಇದೆ, ಇವತ್ತಿಗೂ ಇದೆ. ಅದಕ್ಕೆ ಹೊಂದಿ ಪೂರ್ವ ಪಶ್ಚಿಮವಾಗಿ ಒಂದು ಮನೆ, ಮನೆ ಬಾಗಿಲು ಪಶ್ಚಿಮ ದಿಕ್ಕಿಗೆ. ಅದೇ ಮನೆಯಲ್ಲಿ ಈ ಅಯ್ಯರನ ವಾಸ. ಅವನಿಗೆ 2 ಹೆಣ್ಣುಮಕ್ಕಳು, ಹದಿಹರೆಯದ ಸುಂದರಿಯರು. ಒಳಗೆ ಅಡಿಗೆ ಮನೆಯಲ್ಲಿ ಇಡ್ಡಲಿ ಸಿದ್ಧಪಡಿಸುವವರು ಅವರೇ. ಹೊರಗೆ 2 ಕೋಣೆಗಳಲ್ಲಿ ಸುತ್ತಲೂ ಮಣೆ ಹಾಕಿದ ವ್ಯವಸ್ಥೆ. ಅಲ್ಲಿ ಬಂದ ಗಿರಾಕಿಗಳಿಗೆ ಅಯ್ಯರರು ಬಾಳೆ ಎಲೆಯಲ್ಲಿ ಇಡ್ಲಿ ಹಾಕಿ ಇಟ್ಟು ಮೇಲೆ ರುಚಿಕಟ್ಟಾದ ಹಸಿ ಕೊಬ್ಬರಿಯ ಚಟ್ನಿ, ಎಲೆಯ ತುದಿಗೆ ಒಂದು ಹೋಳು ಉಪ್ಪಿನಕಾಯಿ, 2 ದುಡ್ಡಿಗೆ ಒಂದು ಇಡ್ಲಿ, ಅದಕ್ಕೆ ಬೇಕಾದಷ್ಟು ಚಟ್ನಿ, ಮತ್ತೆ ಮೇಲೆ ಬೇಕೆಂದರೆ ಉದಾರವಾಗಿ ನೀಡುವ ಅಯ್ಯರ್. ಇಡ್ಡಲಿಗೆ ತುಪ್ಪ ಬೇಕೆನಿಸಿದರೆ 1 ಚಮಚ, ತುಪ್ಪಕ್ಕೆ 1 ದುಡ್ಡು. ಮಲ್ಲಿಗೆ ಹೂವಿನಂತೆ ಮೃದುವಾದ ಈ ಇಡ್ಡಲಿ ಬಯಸಿ ಬೆಳಗಾವಿ, ಶಾಪೂರ್, ಟಿಳಕ್ವಾಡಿಗಳಿಂದ ತರುಣರು, ಮುದುಕರು ಎಲ್ಲ ಬರುತ್ತಿದ್ದರು. ಬೆಳಗಿನ 10 ಗಂಟೆಯವರೆಗೆ ಈ ಜನರ ಗದ್ದಲ. ಕೈಯಲ್ಲಿ 2 ದುಡ್ಡು ಸಿಕ್ಕಾಗ ಚಿಕ್ಕವರೂ ಹಿರಿಯರ ಕಣ್ಣು ತಪ್ಪಿಸಿ ಇಲ್ಲಿಗೆ ಬರುತ್ತಿದ್ದರು. 10 ಗಂಟೆಗೆ ಈ ವ್ಯವಹಾರ ಮುಗಿಯುತ್ತಿತ್ತು. ಮತ್ತೆ ಅಲ್ಲಿಯ ಇಡ್ಲಿ ಬೇಕಾದರೆ ಮರುದಿನ ಮುಂಜಾನೆಯೇ ಬರಬೇಕು. ಆ ದಿನಗಳಲ್ಲಿ ಹಿರಿಯರೇ ಸಾಮಾನ್ಯವಾಗಿ ಚಹದ ಅಂಗಡಿಗಳಿಗೆ ಹೋಗುತ್ತಿದ್ದರು. ಹೆಣ್ಣು ಮಕ್ಕಳು ಅವುಗಳ ಸಮೀಪ ಹಾಯುತ್ತಿರಲಿಲ್ಲ. ಕಿರಿಯರಿಗೆ ಬಂಧನವಿತ್ತು. ಆದರೆ ಪ್ರೌಢಶಾಲೆಯ ವಿದ್ಯಾರ್ಥಿಗಳು ಹಿರಿಯರ ಗುರುಗಳ ಕಣ್ಣು ತಪ್ಪಿಸಿ ದೋಸೆ ತಿನ್ನಲು ಚಹಾ ಕುಡಿಯಲು ಹೋಗುತ್ತಿದ್ದರು. ಆ ದಿನಗಳಲ್ಲಿ ಮುತಾಲಿಕ್ ವೆಂಕಟರಾಯರು ಮೇಳ ಕಾರ್ಯಕ್ರಮ ನಡೆಸುತ್ತಿದ್ದುದನ್ನು ನಾನು ಈಗಾಗಲೇ ಹೇಳಿದ್ದೇನೆ. ಆ ಮೇಳದ ಬಾಲಕರಿಗಾಗಿ ಜಿ ವಿ ಕಟ್ಟಿ ವಕೀಲರು ಕನ್ನಡ ಹಾಡುಗಳನ್ನು ಬರೆಯುತ್ತಿದ್ದರು. ಅವರು ಈ ಉಡುಪಿ ಹಾಟೀಲುಗಳ ಬಗ್ಗೆ ಹಾಸ್ಯಮಯವಾದ ಕವಿತೆಗಳನ್ನು ಹಾಡಿ ಅವುಗಳನ್ನು ಹುಡುಗರಿಗೆ ಹೇಳಿಕೊಡುತ್ತಿದ್ದರು. 1939 ನಡೆದ ಅಖಿಲ ಕರ್ನಾಟಕ ಸಾಹಿತ್ಯ ಸಮ್ಮೇಳನದಲ್ಲಿ ಜಿ ವಿ ಕಟ್ಟಿಯವರೇ ಕುಣಿಯುತ್ತಾ ಈ ಹಾಟೈಲಿನ ಹಾಡು ಹೇಳಿದಾಗ ಶಾಲಿಮಾರ್ ಟಾಕೀಜಿನಲ್ಲಿ, ಅಂದರೆ ಇವತ್ತೇನು ರೆಕ್ಸ್ ಟಾಕೀಜ್ ಅದ, ಈಗ ಅದನ್ನು ತೆಗೆದಾಕ್ಯಾರ. ಆ ಶಾಲಿಮಾರ್ ಟಾಕೀಜ್ದೊಳಗೆ ತುಂಬಿದ ಜನಸಮೂಹ ಈ ಹಾಡನ್ನು ಕೇಳಿ ಹೊಟ್ಟೆ ತುಂಬ ನಕ್ಕಿದ್ದರು. ಇನ್ನು ಗಂಡ ಹೆಂಡತಿ ಮಕ್ಕಳು ಎಲ್ಲರೂ ಕೂಡಿಯೇ ವಾರಕ್ಕೊಂದು ಎರಡು ಸಲ ಹೋಟೆಲಿನಲ್ಲಿ ಊಟ ಮಾಡುವುದು, ಸಂಜೆ ಸ್ನ್ಯಾಕ್ಸ್ ತಿಂದು ಚಹಾ ಕುಡಿದು ಬರುವುದು ತೀರ ಸಾಮಾನ್ಯ. ಶಿಕ್ಷಕರು ವಿದ್ಯಾರ್ಥಿಗಳು ಕೂಡಿಯೇ ಹೋಟೆಲುಗಳಲ್ಲಿ ಉಪಹಾರ ಚಹಾ ಕಾಫಿ ಸೇವಿಸುವುದು, ಕಾಲೇಜಿನ ಪ್ರಾಧ್ಯಾಪಕರು ಹಿರಿಯ ವಿದ್ಯಾರ್ಥಿಗಳು ಹೆಗಲ ಮೇಲೆ ಕೈ ಹಾಕಿ ಬಾರುಗಳಲ್ಲಿ ವಿಳಾಸದಲ್ಲಿರುವುದು ಸಹಜವೆನಿಸುತ್ತಿರುವಾಗ ಅಂದಿನ ಆ ವಾತಾವರಣ ವಿಚಿತ್ರವೆನಿಸುವುದು ಅಲ್ಲವೇ? ಹೀಗೆ 9 ದಶಕಗಳ ಹಿಂದೆ ಬೆಳಗಾವಿಯೊಳಗೆ ಖಾನಾವಳಿಗಳು ಹೋಟೆಲುಗಳು ಇಲ್ಲದ ಕಾಲದಲ್ಲಿ ಬೆಳಗಾವಿ ಹೇಗೆ ಈ ಹೋಟೆಲುಗಳಿಗೆ ಖಾನಾವಳಿಗಳಿಗೆ ರೆಸ್ಟಾರೆಂಟುಗಳಿಗೆ ಹೇಗೆ ತೆರೆದುಕೊಂಡಿತು ಎನ್ನುವ ಒಂದು ಸುಂದರ ಚಿತ್ರಣವನ್ನು ಭಾಗವತಿಯವರು ಮಾಡಿಕೊಟ್ಟು ಪುನಃ ನಾವು 90 ವರ್ಷಗಳ ಹಿಂದೆ ಹೋಗುವಂತೆ ಮಾಡಿದ್ದಾರೆ. ಅವರನ್ನು ಪುನಃ ನಾನು ಸ್ಮರಿಸಿ ಅವರಿಗೆ ನನ್ನ ನುಡಿನಮನಗಳನ್ನು ಸಲ್ಲಿಸಿ ನನ್ನ ಮಾತು ಮುಗಿಸ್ತೇನೆ.
0: ಇದುವರೆಗೂ ಪ್ರಸಾರವಾಯಿತು 9 ದಶಕಗಳ ಹಿಂದೆ ಬೆಳಗಾವಿಯಲ್ಲಿನ ಖಾನಾವಳಿಗಳು ಮತ್ತು ಹೋಟೆಲ್ಗಳ ಕುರಿತು ವಿಶೇಷ ಕಾರ್ಯಕ್ರಮ. ಈ ಕಾರ್ಯಕ್ರಮದಲ್ಲಿ ಮಾಹಿತಿಯನ್ನ ಹಂಚಿಕೊಂಡವರು ಬೆಳಗಾವಿಯ ಹಿರಿಯ ಸಾಹಿತಿಗಳು, ಕೆಎಲ್ಇ ಪ್ರಸಾರಾಂಗದ ವಿಶ್ರಾಂತ ನಿರ್ದೇಶಕರು ಮತ್ತು ನಿವೃತ್ತ ಪ್ರಾಚಾರ್ಯರಾದ ಶ್ರೀ ಬಿಎಸ್ ಗವಿಮಠವರು. ಹೀಗೆ ಕೇಳ್ತಾ ಇರಿ, ಇದು ಕೆಎಲ್ಇ ವೇಣುಧ್ವನಿ 90.4 FM. ನಮಸ್ಕಾರ.

ನಮಸ್ಕಾರ, ನಾನು ನಿಮ್ಮ ಪ್ರೀತಿಯ ಸಂಗೀತ ಕಟ್ಟಿ ಕುಲಕರ್ಣಿ. ವೇಣುಧ್ವನಿ ಕಾರ್ಯಕ್ರಮಕ್ಕೆ ಸ್ವಾಗತ ಅಂತ ಅನ್ನೋದಕ್ಕಿಂತ ನಾನು ಬರ್ತಾ ಇದ್ದೀನಿ ವೇಣುಧ್ವನಿ ಕಾರ್ಯಕ್ರಮ ಕೇಳಲಿಕ್ಕೆ. ನೀವು ಎಲ್ಲ ಬರ್ರಿ, 90.4 FM ಕೇಳಲಿ ಕನಸು ನಿಮ್ಮ ಬೆಳಗಾವಿಯೊಳಗ ಮೊಟ್ಟ ಮೊದಲ ಸಮುದಾಯ ಬಾನುಲಿ ಕೇಂದ್ರ. ಹಾ, ಸೊ ನಿಮ್ಮ ಅನುಭವಗಳನ್ನ ಹಂಚ್ಕೊಳ್ಳಿಕ್ಕೆ ಬರ್ರಿ, ನಾನು ನಮ್ಮ ಅನುಭವಗಳನ್ನ ಹಂಚ್ಕೊಳ್ಳಿಕ್ಕೆ ನಾನು ಬರ್ಲಿಕ್ಕತ್ತೇನೆ. ಕೇಳಿ ಶಿಕ್ಷಣ ಸಂಸ್ಥೆ ಶಿಕ್ಷಣದೊಳಗ ಅತ್ಯಂತ ಉನ್ನತ ಮಟ್ಟವನ್ನ ಉತ್ಕೃಷ್ಟತೆಯನ್ನ ಮೀರಿ ಅದು ನಿಂತಿದೆ. ಹಾಗಾಗಿ ಅದಕ್ಕೆ ಅಭಿನಂದಿಸ್ತಾ, ಜೊತೆಗೆ ಈ ರೇಡಿಯೋ ಸ್ಟೇಷನ್ ನಿಂದ ಜನರಲ್ಲಿ ಅಡಗಿರ್ತಕ್ಕಂತಹ ಪ್ರತಿಭೆಗಳನ್ನು ಹೊರತರಲಿಕ್ಕೆ ಇದು ಒಂದು ಬಹಳ ದೊಡ್ಡ ಸಾಹಸ, ಬಹಳ ದೊಡ್ಡ ಪ್ರಯತ್ನ. ಅದಕ್ಕೆ ನಿಮ್ಮೆಲ್ಲರ ಸಹಕಾರ ಬೇಕು. ಬರ್ರಿ, ಕೇಳಿಯ ಕನಸಾದಂತಹ ವೇಣುಧ್ವನಿಯಲ್ಲಿ ನೀವು ನಿಮ್ಮ ಅನುಭವಗಳನ್ನ ಹಂಚಿಕೊಳ್ಳ್ರಿ. ನಾವು ಕೇಳ್ತೀವಿ, ನೀವು ಕೇಳ್ರಿ, ನಾವು ಆನಂದಿಸ್ತೀವಿ, ನೀವು ಆನಂದ ತಗೊಳ್ರಿ ಅಂತ ಹೇಳ್ತಾ ನಿಮಗೆ ಶುಭ ಹಾರಿಸ್ತಾ ಇದ್ದೀನಿ. ಹಾಗೆ 90.4 FM

ಹುಬ್ಬಳ್ಳಿಯ KLE ಫಿಸಿಯೋಥೆರಪಿ ಕಾಲೇಜ್ ನಿಮ್ಮ ಕನಸಿಗೆ ನೀಡುವೆವು ಹೊಸ ಸ್ಟೇಜ್. ಅತ್ಯಾಧುನಿಕ ಲ್ಯಾಬ್, ಸ್ಮಾರ್ಟ್ ಕ್ಲಾಸ್ ರೂಮ್ಗಳ ಸೌಲಭ್ಯ, ನುರಿತ ತಜ್ಞರಿಂದ ಕ್ಲಿನಿಕಲ್ ತರಬೇತಿ ಲಭ್ಯ, ಬಿಪಿಟಿ ಪ್ರವೇಶಗಳು ಆರಂಭವಾಗಿದೆ. ಬನ್ನಿ, ಉಜ್ವಲ ಭವಿಷ್ಯ ನಿಮ್ಮದಾಗಿದೆ. KLE ಫಿಸಿಯೋಥೆರಪಿ ಕಾಲೇಜ್, ಹುಬ್ಬಳ್ಳಿ. ಹೆಚ್ಚಿನ ಮಾಹಿತಿಗಾಗಿ ಕರೆ ಮಾಡಿ 8660335218. ವೆಬ್ಸೈಟ್ kcpt.kahir.edu.in. KLE ಸಂಸ್ಥೆ ನಿಮ್ಮ ಯಶಸ್ಸಿನ ಭರವಸೆ.

0: ನಮಸ್ಕಾರ, ನೀವು ಕೇಳ್ತಾ ಇದ್ದೀರಾ ಇದು ಕೆಎಲ್ಇ ಮಣಧ್ವನಿ 90.4 ಎಫ್ಎಂ. ಅಂತಾರಾಷ್ಟ್ರೀಯ ಯೋಗ ದಿನಾಚರಣೆಯ ಅಂಗವಾಗಿ ಸರಣಿ ಜಾಗೃತಿ ಕಾರ್ಯಕ್ರಮ. ಕಾರ್ಯಕ್ರಮದಲ್ಲಿ ಬೆಳಗಾವಿಯ ಯೋಗದ ಸತ್ಸಂಗ ಸೊಸೈಟಿಯ ಸದಸ್ಯರಾದ ಶ್ರೀ ಶಶಿಕಾಂತ್ ಚುನಮುರಿ ಅವರು ಯೋಗದ ಮಹತ್ವದ ಕುರಿತು ಮಾಹಿತಿಯನ್ನ ಹಂಚಿಕೊಳ್ಳಲಿದ್ದಾರೆ.
1: ಕೆಎಲ್ಇ ವೇಣುಧ್ವನಿ ಬಾನುಲಿ ಕಾರ್ಯಕ್ರಮ ಕೇಳುಗರೆಲ್ಲರಿಗೂ ನಾನು ಶಶಿಕಾಂತ್ ಚುನಮರಿ ಹೃದಯಪೂರ್ವಕ ಮಾಡುವ ವಂದನೆಗಳು. ಯೋಗವು ಇಡೀ ವಿಶ್ವಕ್ಕೆ ಭಾರತವು ಕೊಟ್ಟ ಒಂದು ಕೊಡುಗೆ. ಹಾಗಾದರೆ ಯೋಗದಿಂದ ಏನೇನು ಸಾಧಿಸಲಿಕ್ಕೆ ಸಾಧ್ಯವಿದೆ ಅನ್ನುವುದನ್ನು ನೋಡೋಣ. ಯೋಗದಿಂದ ಕೇವಲ ದೈಹಿಕ ಆರೋಗ್ಯವನ್ನು ಕಾಪಾಡೋದು ಅಷ್ಟೇ ಅಲ್ಲ, ದೈಹಿಕ, ಮಾನಸಿಕ ಮತ್ತು ಆಧ್ಯಾತ್ಮಿಕ ಈ ಮೂರೂ ಅಂಶಗಳ ನಡುವೆ ಸಮತೋಲನವನ್ನು ಸಾಧಿಸುವುದು. ಇದು ಜೀವನವನ್ನು ಅರ್ಥಪೂರ್ಣವಾಗಿ ಹೇಗೆ ನಡೆಸಬೇಕು ಅನ್ನುವುದನ್ನು ಕಲಿಸುತ್ತದೆ. ಈ ದಿನ ನಾವು ಮಾನಸಿಕ ಆರೋಗ್ಯವನ್ನು ಯೋಗದಿಂದ ಹೇಗೆ ಕಾಪಾಡಿಕೊಳ್ಳಬೇಕು ಅನ್ನುವುದನ್ನು ನೋಡೋಣ. ಅಂದರೆ ಯಾವುದೇ ಪರಿಸ್ಥಿತಿಯಲ್ಲಿ ಹೇಗೆ ಸಂತೋಷದಿಂದ ಇರಬೇಕು ಮತ್ತು ನಮ್ಮ ಮನಸ್ಸಿನ ಶಾಂತತೆಯನ್ನು ಹೇಗೆ ಕಾಪಾಡಿಕೊಳ್ಳಬೇಕು. ಬಹಳ ಜನ ಏನು ತಿಳ್ಕೊತಾರೆ ಅಂದ್ರೆ, ತಮಗೆ ಒಳ್ಳೆಯ ಜಾಬ್ ಸಿಕ್ಕರೆ ಸುಖದಿಂದ ಇರ್ತವೆ, ಸ್ಯಾಲರಿ ಪ್ಯಾಕೇಜ್ ಒಳ್ಳೆಯದಿದ್ರೆ ಆನಂದದಿಂದ ಇರ್ತವೆ, ಸಕ್ಸಸ್ ಸಿಕ್ಕರೆ ಮತ್ತು ಫೇಮಸ್ ಆದರೆ ಸಂತೋಷದಿಂದ ಇರ್ತವೆ ಅಂತ ತಿಳ್ಕೊತಾರೆ. ಒಳ್ಳೆಯ ಜಾಬ್ ಸಿಗಬೇಕು ಮತ್ತು ಸ್ಯಾಲ್ರಿ ಪ್ಯಾಕೇಜ್ ಒಳ್ಳೆಯದಿರಬೇಕು ಅನ್ನೋದ್ರಾಗ ಏನೂ ತಪ್ಪಿಲ್ಲ. ಆದರೆ ಇವುಗಳು ಸಿಕ್ಕರೆ ನಾ ಸಂತೋಷದಿಂದ ಇರ್ತೇನೆ ಅನ್ನೋದು ತಪ್ಪ. ಯಾಕಂದರೆ ಇವೆಲ್ಲ ಕಂಡೀಷನ್ ಪೂರ್ತಿ ಆಗಬೇಕಾದ್ರೆ ಇಡೀ ಜೀವನ ಕಾಯ್ದರೂ ಸಾಧ್ಯ ಐತೋ ಇಲ್ಲೋ ಡೌಟ್. ಅದಕ್ಕೆ ಮನಸ್ಸನ್ನು ಪ್ರತಿ ಕ್ಷಣವನ್ನು ಎಂಜಾಯ್ ಮಾಡಲಿಕ್ಕೆ ಟ್ರೈನ್ ಮಾಡಬೇಕು. ಯಾವುದೇ ಪರಿಸ್ಥಿತಿ ಇದ್ದರೂ ಶಾಂತತೆಯನ್ನು ಕಾಪಾಡಿಕೊಳ್ಳಬೇಕು. ಇದನ್ನು ಪಾಲಿಸೋದು ಕಠಿಣ ಇದೆ, ಆದರೆ ಸಾಧ್ಯ ಅದೇ. ಮೊದಲು ನಮ್ಮನ್ನು ನಾವು ತಿಳ್ಕೋಬೇಕು, ಅಂದರೆ ನಮ್ಮ ಅಂತರಾತ್ಮದ ಕೂಡ ಒಂದಾಗಬೇಕು. ನಾವು ಏನೋ ಕೆಲಸ ಮಾಡುವಾಗ ನಮಗೆ ನಾವೇ ಪ್ರಶ್ನೆ ಹಾಕಿಕೊಳ್ಬೇಕು, ನಾವು ಮಾಡೋ ಕೆಲಸ ಸರಿಯೋ ತಪ್ಪೋ. ನಮ್ಮ ಆತ್ಮ ನಮಗೆ ಯಾವಾಗಲೂ ಸುಳ್ಳು ಹೇಳೋದಿಲ್ಲ. ಅದು ಸರಿ ಅಂದರೆ ಮಾಡಬೇಕು, ಬ್ಯಾಡ್ ಅಂದರೆ ಬಿಡಬೇಕು. ಒಂದು ವೇಳೆ ನಮಗೆ ಗೊತ್ತಾಗದ ತಪ್ಪು ಆಗಿದ್ರೆ ಕ್ಷಮಾ ಕೇಳ್ಕೋಬೇಕು. ಇದರ ಸಲುವಾಗಿ ಪ್ರತಿದಿನ ನಾವು ಇಂಟ್ರೋಸ್ಪೆಕ್ಷನ್ ಅಂದರೆ ಆತ್ಮಾವಲೋಕನ ಮಾಡ್ಕೋಬೇಕು. ಇದು ಮನಸ್ಸನ್ನು ಟ್ರೈನ್ ಮಾಡೋದು ಮೊದಲನೇ ಸ್ಟೆಪ್. ಎರಡನೇ ಹೆಜ್ಜೆ ಅಂದರೆ ನಾವು ಸಮಾಜದ ಕೂಡ ಒಂದಾಗಬೇಕು. ಸಮಾಜದಾಗ ಏನಾರೇ ಸೇವೆ ಮಾಡಬೇಕು, ಸಮಾಜಕ್ಕೆ ಏನಾದರೂ ಕೊಡಬೇಕು, ಇದರಿಂದ ನಾವು ಸಮಾಜದ ಕೂಡ ಒಂದಾಗ್ತವೆ. ಮೂರನೇ ಹೆಜ್ಜೆ ಅಂದರೆ ಭಗವಂತನ ಕೂಡ ಒಂದಾಗಬೇಕು. ಅಂದರೆ ಭಗವಂತ ನಮಗೆ ಎಷ್ಟು ಕೊಟ್ಟಿರ್ತಾನ ಅದಕ್ಕೆ ಗ್ರೇಟ್ಫುಲ್ ಆಗಿರಬೇಕು, ಅಂದರೆ ಕೃತಜ್ಞತೆಯಿಂದ ಇರಬೇಕು. ಇದು ಅಲ್ಲದೆ ಪೂಜೆ, ಪ್ರಾರ್ಥನೆ, ಮಂತ್ರ ಪಠಣೆ ಮತ್ತು ಧ್ಯಾನದಿಂದ ಕೂಡ ನಾವು ಭಗವಂತನ ಕೂಡ ಒಂದಾಗ್ಬೋದು. ಅದಕ್ಕೆ ಏನು ಹೇಳ್ತಾರಂದ್ರೆ, ಲುಕ್ ಅಪ್ ಬಿ ಗ್ರೇಟ್ಫುಲ್, ಲುಕ್ ವಿದಿನ್ ಬಿ ಬ್ಲಿಸ್ಫುಲ್, ಲುಕ್ ಔಟ್ ಬಿ ಯೂಸ್ಫುಲ್. ಅಂದರೆ ಮನದೊಳಗೆ ಕೃತಜ್ಞತೆ ಇರಲಿ, ಆತ್ಮದಲ್ಲಿ ಆನಂದವಿರಲಿ ಮತ್ತು ಹೊರ ಜಗತ್ತಿಗೆ ಉಪಯೋಗ ಆಗಿರಲಿ. ನಾವು ಭಗವಂತ ಮೆಚ್ಚುವಂಥ ಜೀವನವನ್ನು ನಡೆಸಿ ಸಂತೋಷದಿಂದ ಇರಬೇಕಂತ ಪ್ರಯತ್ನ ಮಾಡ್ತಿರ್ತೇವೆ. ಆದರೆ ನಾವು ಅಪೇಕ್ಷೆ ಮಾಡಿದಂಗೆ ಎಲ್ಲ ಕೆಲಸ ಆಗ್ತಾವೇನ್ರಿ? ಆಗೋದಿಲ್ಲ. ಯಾಕಂದ್ರೆ ಜೀವನದ ಆಟನ ಬೇರೆ ಇರ್ತೈತಿ, ಪ್ರತಿಯೊಂದು ಹೆಜ್ಜೆಗೆ ಅದು ನಮಗೆ ಸವಾಲು ಒಡ್ಡತೈತಿ. ನಾವು ಏನಾದರೂ ಒಂದು ಕೆಲಸ ಮಾಡಲಿಕ್ಕೆ ಪ್ರಯತ್ನ ಮಾಡ್ತಿರ್ತವೆ, ಅದಕ್ಕೆ ಯಾರಾದರೂ ಅಡ್ಡು ಬರ್ತಾರೆ, ಕೆಲಸ ಸಮಯಕ್ಕೆ ತಕ್ಕಂತೆ ಆಗೋದಿಲ್ಲ. ನಾವು ಬೇರೆಯವರ ಬಿಹೇವಿಯರ್ಗೆ ಬಹಳ ಇಂಪಾರ್ಟೆನ್ಸ್ ಕೊಡ್ತೇವೆ. ನಾವು ಹೇಗೆ ಬೇರೆಯವರ ಜೊತೆಗೆ ಒಳ್ಳೆಯ ರೀತಿಯಿಂದ ನಡ್ಕೋತೀವಿ, ಅದೇ ಥರ ಅವರೂ ಕೂಡ ನಮ್ಮ ಕೂಡ ಬಿಹೇವ್ ಮಾಡಲಿ ಅಂತ ಎಕ್ಸ್ಪೆಕ್ಟ್ ಮಾಡ್ತೇವೆ. ಆದರೆ ಕೆಲವೊಂದು ವೇಳೆ ಆಗುವುದೇ ಬೇರೆ. ಈಗ ಆಫೀಸ್ದಾಗ ಬಾಸ್ ನಮ್ಮ ಮಾಡಿದ ಕೆಲಸನ ಅಪ್ರಿಷಿಯೇಟ್ ಮಾಡೋಂಗಿಲ್ಲ, ಸಬಾರ್ಡಿನೇಟ್ ಒಮ್ಮೆಮ್ಮೆ ರಿಸ್ಪೆಕ್ಟ್ ಕೊಡೋದಿಲ್ಲ, ಮತ್ತು ಯಾರೋ ನನ್ನ ಮೇಲೆ ಕೋಪಿಸ್ಕೊಂಡು ಕೂಗಾಡ್ತಾರೆ. ಆವಾಗ ಡಿಸಪಾಯಿಂಟ್ ಆಗಿ ನಮ್ಮ ಮನಸ್ಸು ಕುಗ್ಗಿ ಹೋಗ್ತದೆ. ಇಂತಹ ಪರಿಸ್ಥಿತಿಯಲ್ಲಿ ಹೇಗೆ ಶಾಂತ ರೀತಿಯಿಂದ ಇರಬೇಕು? ಆಗ ನಿಮಗೆ ನೀವೇ ಒಂದು ಪ್ರಶ್ನೆ ಹಾಕಿಕೊಳ್ಳಿ, ಬೇರೆಯವ್ರ ಬಿಹೇವಿಯರ್ಕ್ಕೆ ನಮ್ಮ ಮನಸ್ಸನ್ನು ಯಾಕೆ ಕೆಡಿಸ್ಕೊಳ್ಬೇಕು? ಇದು ವರ್ತ್ ಐತೇನಾ? ಈಗ ಅವ್ರ ಮನಸ್ಸು ಹೇಗೈತಿ ಮತ್ತು ಅವ್ರ ಸ್ವಭಾವ ಹೇಗೈತಿ ಅದರ ಪ್ರಕಾರ ಅವ್ರು ಬಿಹೇವ್ ಮಾಡ್ತಾರೆ. ಅದಕ್ಕೆ ನಮ್ಮ ಇಮೋಷನ್ದ ಚಾವಿ ಅವ್ರ ಕೈಯಾಗೆ ಕೊಡಬಾರ್ದು. ಕೊಟ್ಟು ಅಂದ್ರೆ ಸಿಚುವೇಶನ್ಗೆ ತಕ್ಕಂತೆ ನಮ್ಮ ಹ್ಯಾಪಿನೆಸ್ ಹೆಚ್ಚು ಕಡಿಮೆ ಆಗ್ತೈತಿ. ಇದಕ್ಕೆ ಒಂದು ಉದಾಹರಣೆ ಕೊಡ್ತೇನೆ. ಒಂದು ಕ್ಲಾಸ್ ನಡೀತಾ ಇರ್ತೈತಿ, ಮೂರು ವಿದ್ಯಾರ್ಥಿಗಳು ಗುಸು ಗುಸು ಮಾತಾಡ್ತಿರ್ತಾರೆ, ಅದರಿಂದ ಟೀಚರ್ಗೆ ಡಿಸ್ಟರ್ಬ್ ಆಗಿ ಅವ್ರ ಮೇಲೆ ಕೋಪದಿಂದ ಕೂಗಾಡ್ತಾರೆ. ಒಬ್ಬ ವಿದ್ಯಾರ್ಥಿ ತನ್ನದ ತಪ್ಪು ಇದ್ದರೂ ಈ ಸರ್ ಯಾವಾಗಲೂ ಹಿಂಗೆ ಕೂಗಾಡ್ತಾರಿರ್ತಾರೆ, ಇದಕ್ಕೆ ಯಾಕೆ ತಲೆ ಕೆಡಿಸ್ಕೋಬೇಕಂತ ಹೇಳಿ ಸುಮ್ಮನೆ ಇದ್ದು ಬಿಡ್ತಾನೆ. ಎರಡನೇ ವಿದ್ಯಾರ್ಥಿ ನಾ ಮಾಡಿದ್ದ ತಪ್ಪೈತಿ, ಅದಕ್ಕೆ ಸರ್ ಕೂಗಾಡಿದರು ಅಂತ ವಿಚಾರ ಮಾಡಿ ನೆಕ್ಸ್ಟ್ ಟೈಮ್ ಹೀಗೆ ಡಿಸ್ಟರ್ಬ್ ಮಾಡಬಾರ್ದು ಅಂತ ಡಿಸೈಡ್ ಮಾಡ್ತಾನೆ. ಆದರೆ ಮೂರನೇ ವಿದ್ಯಾರ್ಥಿ ಸರ ನಮಗೆ ಎಲ್ಲರ ಮುಂದೆ ಯಾಕೆ ಇನ್ಸಲ್ಟ್ ಮಾಡಿದರು ಅಂತ ಮನಸ್ಸಿಗೆ ಹಚ್ಕೋತಾನೆ, ಕ್ಲಾಸ್ ತಪ್ಸ್ಲಾಕ್ ಶುರು ಮಾಡ್ತಾನೆ, ಕೊನೆಗೆ ಆ ವಿಷಯದಲ್ಲಿ ಫೇಲ್ ಆಗ್ತಾನೆ. ಈಗ ನೀವು ವಿಚಾರ ಮಾಡಿರಿ, ಮೂರು ವಿದ್ಯಾರ್ಥಿಗಳಿಗೆ ಸಿಚುವೇಶನ್ ಒಂದೇ ಇತ್ತು, ಆದರೆ ಅವರ ರಿಸ್ಪಾನ್ಸ್ ಬೇರೆ ಬೇರೆ ಇತ್ತು. ಅದು ಅವರ ಸ್ವಭಾವ ಇಮೋಷನ್ದ ಮೇಲೆ ಡಿಪೆಂಡ್ ಆಗಿತ್ತು. ಅದಕ್ಕೆ ನಾವು ನಮ್ಮ ಮನಸ್ಸನ್ನು ಟ್ರೈನ್ ಮಾಡಬೇಕಾಗ್ತೈತಿ. ಟ್ರೈನ್ ಮಾಡ್ದೆ ಹೋದರೆ ಪ್ರತಿಯೊಂದು ಸಿಚುವೇಶನ್ದಲ್ಲಿ ನಾವು ಏನೂ ವಿಚಾರ ಮಾಡದೆ ರಿಯಾಕ್ಟ್ ಮಾಡಲಿಕ್ಕೆ ಶುರು ಮಾಡ್ತೇವೆ. ಈಗ ನಿಮ್ಮ ಮುಂದೆ ಒಂದು ಸಿಚುವೇಶನ್ ಇಡ್ತಾನೆ, ನೀವು ಕಾರ್ ಡ್ರೈವ್ ಮಾಡ್ತಾ ಇರ್ತಾರೆ, ಸಡನ್ಲಿ ಇನ್ನೊಬ್ಬ ಕಾರ್ನ್ಯಾವ ನಿಮಗೆ ಅಡ್ಡ ಬರ್ತಾನೆ, ಸ್ವಲ್ಪದ್ರಲ್ಲೇ ಆಕ್ಸಿಡೆಂಟ್ ಆಗೋದು ತಪ್ತೈತಿ. ಆವಾಗ ನಾವು ಆ ಕಾರ್ನವನ ಮೇಲೆ ಸೀದಾ ಕೂಗಾಡ್ತೇವೆ. ಈಗ ನೀವು ವಿಚಾರ ಮಾಡಿರಿ, ಈ ಸಿಚುವೇಶನ್ದಾಗ ನಿಮ್ಮ ಇಮೋಷನ್ದ ಮೇಲೆ ನಿಮ್ಮ ಕಂಟ್ರೋಲ್ ಇತ್ತ ಏನ? ಸ್ವಲ್ಪ ಹೊತ್ತಿನವರೆಗೆ ನಿಮ್ಮ ಮೈಂಡ್ ಡಿಸ್ಟರ್ಬ್ ಆಗ್ತೈತೆ. ಒಂದು ವೇಳೆ ನಿಮ್ಮ ಮನಸ್ಸಿನ ಮೇಲೆ ನಿಮಗೆ ಕಂಟ್ರೋಲ್ ಇದ್ದರೆ ಆವಾಗ ಯಾಕೆ ಈ ಕಾರಣ ನನಗೆ ಅಡ್ಡು ಬಂದ ಅಂತ ವಿಚಾರ ಮಾಡ್ತಾರೆ. ಅವನಿಗೆ ಏನಾದರೂ ಅರ್ಜೆಂಟ್ ಕೆಲಸ ಇರಬಹುದು, ಅಥವಾ ಯಾರನ್ನಾದರೂ ಹಾಸ್ಪಿಟಲ್ ಕರ್ಕೊಂಡು ಹೋಗ್ತಿರ್ಬಹುದು ಅಂತ ತಿಳಿದು ಸುಮ್ಮನೆ ಆಗಿರ್ತಾರೆ. ಮತ್ತು ಆವಾಗ ನಮ್ಮ ಮೈಂಡ್ ಅಷ್ಟು ಡಿಸ್ಟರ್ಬ್ ಆಗಂಗಿಲ್ಲ. ಇದು ಹೇಳಲಿಕ್ಕೆ ಬಹಳ ಈಜಿ, ಆದರೆ ಪಾಲನೆ ಮಾಡಲಿಕ್ಕೆ ಬಹಳ ಕಷ್ಟ ಅಂತ ನಿಮಗೆ ಅನ್ನಿಸ್ತಾ ಇರ್ಬೋದು. ನಿಮ್ಮ ಅನಿಸಿಕೆ ನೂರಕ್ಕೆ ನೂರು ಸತ್ಯ ಇದೆ. ಯಾಕಂದರೆ ನಾವೆಲ್ಲರೂ ಪಾಸಿಟಿವ್ ವಿಚಾರಕ್ಕಿಂತ ನೆಗೆಟಿವ್ ವಿಚಾರದ ಪ್ರಭಾವಕ್ಕೆ ಹೆಚ್ಚು ಒಳಗಾಗ್ತವೆ. ಒಬ್ಬ ಅಮೇರಿಕನ್ ಪ್ರೊಫೆಸರ್ ಒಂದು ರಿಸರ್ಚ್ ಮಾಡ್ತಾ ಇದ್ದರು. ಅದರ ವಿಷಯ ಏನಂದರೆ ಸೇಮ್ ಸಿಚುವೇಶನ್ದಾಗ ಎಷ್ಟು ಪರ್ಸೆಂಟೇಜ್ ಜನ ಪಾಸಿಟಿವ್ ಆಗಿ ವಿಚಾರ ಮಾಡ್ತಾರೋ ಮತ್ತು ಎಷ್ಟು ಪರ್ಸೆಂಟೇಜ್ ಜನ ನೆಗೆಟಿವ್ ಆಗಿ ವಿಚಾರ ಮಾಡ್ತಾರೋ. ನಿಮಗೆ ಡೆಫಿನೆಟ್ಲಿ ಇದರ ಆನ್ಸರ್ ಗೊತ್ತೈತಿ, ಹೆಚ್ಚು ಜನ ನೆಗೆಟಿವ್ ವಿಚಾರ ಮಾಡ್ತಾರೆ. ಆ ಪ್ರೊಫೆಸರ್ದ ರಿಸಲ್ಟ್ ಏನಂದರೆ 91% ಜನ ನೆಗೆಟಿವ್ ವಿಚಾರದ ಪ್ರಭಾವಕ್ಕೆ ಒಳಗಾಗ್ತಾರೆ. ನಾ ಇನ್ನೊಮ್ಮೆ ರಿಪೀಟ್ ಮಾಡ್ತೇನೆ ರೀ, 91% ಜನ ನೆಗೆಟಿವ್ ವಿಚಾರದ ಪ್ರಭಾವಕ್ಕೆ ಒಳಗಾಗ್ತಾರೆ, ಮತ್ತು ಕೇವಲ 9% ಜನ ಪಾಸಿಟಿವ್ ವಿಚಾರದ ಪ್ರಭಾವಕ್ಕೆ ಒಳಗಾಗ್ತಾರೆ. ಆ ಪ್ರೊಫೆಸರ್ ತಮ್ಮ ರಿಸರ್ಚನ್ನು ಅಲ್ಲಿಗೆ ಮುಗಿಸಲಿಲ್ಲ ರೀ, ಅವರು ಅದನ್ನು ಹಾಗೆ ಮುಂದುವರಿಸಿದರು. ಜೀವನದಲ್ಲಿ ಏನಾದರೂ ಸಾಧಿಸಿ ಮುಂದೆ ಬಂದವರು ಯಾವ ಗ್ರೂಪಿಗೆ ಸೇರಿದ್ದಾರೆ ಅಂತ ಮಾಡಲಿಕ್ಕೆ ಚಾಲು ಮಾಡಿದರು. ಈ ಮುಂದುವರಿದ ಜನ ಪಾಸಿಟಿವ್ ಥಿಂಕ್ ಮಾಡು ಗ್ರೂಪಿಗೆ ಸೇರಿದ್ದರು. 100% ಮುಂದುವರಿದ ಜನ ಪಾಸಿಟಿವ್ ಥಿಂಕ್ ಮಾಡುವ ಗ್ರೂಪಿಗೆ ಸೇರಿದರು. ನೆಗೆಟಿವ್ ವಿಚಾರ ಮಾಡುವ ಗ್ರೂಪಿಗೆ ಯಾರೂ ಸೇರಿರಲಿಲ್ಲ. ಆದ್ದರಿಂದ ನಿಮಗೆ ಹ್ಯಾಪಿನೆಸ್ಸ ಸಂತೋಷ ಬೇಕಂದರೆ ಮೈಂಡ್ ಕಂಟ್ರೋಲ್ ಅಂದರೆ ನಿಮ್ಮ ವಿಚಾರಗಳನ್ನು ಕಂಟ್ರೋಲ್ ಮಾಡಲಿಕ್ಕೆ ಕಲಿಯಲೇಬೇಕು. ನಮ್ಮ ಸಂತೋಷ ಒಳಗಿನಿಂದ ಬರಬೇಕು ಅಂದರೆ ಅದು ಶಾಶ್ವತ ಆಗಿ ಉಳಿತೈತೆ. ಇದಕ್ಕೆ ಒಂದು ಎಕ್ಸಾಂಪಲ್ ನೋಡೋಣ. ಒಂದು ಗಿಡ ಅದರ ಬೇರುಗಳು ಆಳದೊಳಗೆ ಹೋಗಿ ಗಟ್ಟಿ ಆಗಿರ್ತಾವೆ, ಆಗ ಗಾಳಿ ಎಷ್ಟು ಜೋರ್ಸೆ ಬೀಸಿದರೂ ಟೊಂಗಿಗಳು ಅಳಗಾಡ್ತಾವೆ ಹೊರತು ಗಿಡ ಬೀಳುವುದಿಲ್ಲ. ಯಾಕಂದರೆ ಅದರ ಬೇರುಗಳು ಗಟ್ಟಿ ಆಗಿರ್ತಾವೆ. ಅದೇ ಥರ ನಮ್ಮ ಸಂತೋಷ ಒಳಗಿನಿಂದ ಬಂದಿತ್ತಂದ್ರೆ ಅದು ಶಾಶ್ವತ ಉಳಿತೈತೆ, ಸಿಚುವೇಶನ್ಗೆ ತಕ್ಕಂತೆ ಬದಲಾಗೋದಿಲ್ಲ. ಇಲ್ಲಿವರೆಗೆ ನಾವು ನಮ್ಮ ಕೂಡ ಒಂದಾಗೆ ಹೇಗೆ ಸಂತೋಷದಿಂದ ಇರಬೇಕು ಮತ್ತು ನಮ್ಮ ವಿಚಾರಗಳನ್ನ ಹೆಂಗೆ ಕಂಟ್ರೋಲ್ ಮಾಡಬೇಕು ಅನ್ನೋದನ್ನು ನೋಡಿದ್ದೇವೆ. ಈಗ ನಾವು ಎರಡನೇ ಇದನ್ನು ನೋಡೋಣ, ಸಮಾಜದ ಕೂಡ ಒಂದಾಗೆ ಹೇಗೆ ಆನಂದದಿಂದ ಇರಬಹುದು ಅನ್ನೋದನ್ನು ನೋಡೋಣ. ಸಮಾಜದ ಕೂಡ ನಾವು ಒಂದು ಆಗಬೇಕು ಅಂದರೆ ಸೇವೆ ಮಾಡೋದರಿಂದ ಒಂದಾಗಬಾರ್ದು, ಏನಾದರೂ ಸಮಾಜಕ್ಕೆ ಕೊಡುವುದರಿಂದ ಒಂದಾಗಬಹುದು, ಅಥವಾ ಸಮಾಜಕ್ಕೆ ಉಪಯೋಗ ಆಗುವಂತೆ ನಡೆದುಕೊಂಡ ಒಂದಾಗಬಹುದು. ಇದರಿಂದ ಸಿಗುವ ಆನಂದವೇ ಬೇರೆ. ಉದಾಹರಣೆಗೆ ನೀವು ಒಂದು ಒರಫನೇಜಿಗೆ ಹೋಗಿ, ಅಲ್ಲಿಯ ಮಕ್ಕಳಿಗೆ ಒಂದು ಚಲೋ ಊಟ ಮಾಡಿಸ್ರಿ. ಅವರ ಮುಖ ನೋಡ್ರಿ ನೀವು, ಅವ್ರು ಎಷ್ಟು ಖುಷಿಯಿಂದ ನಿಮ್ಮ ಕಡೆ ನೋಡ್ತಾರೆ. ಅವರ ಬಾಯಿಯಿಂದ ನಿಮಗೆ ಏನು ಹೇಳದೆ ಹೋದರೂ ತಮ್ಮ ಸಂತೋಷದಿಂದ ನಿಮಗೆ ಕೃತಜ್ಞತೆಯನ್ನು ಅರ್ಪಿಸ್ತಾರೆ. ಆ ಖುಷಿ ನಮ್ಮ ಸಂತೋಷವನ್ನು ಎಷ್ಟೋ ಪಟ್ಟು ಹೆಚ್ಚು ಮಾಡ್ತೈತಿ. ನೀವು ಇನ್ನೊಂದು ಎಕ್ಸಾಂಪಲ್ ಕೊಡ್ತಾನು, ನೀವು ಒಂದು ವೃದ್ಧಾಶ್ರಮಕ್ಕೆ ಹೋಗ್ರಿ, ಅವ್ರಿಗೂ ಕೂಡ ಒಳ್ಳೆಯ ಊಟ ಮಾಡಿಸ್ರಿ, ಅವ್ರು ಕೂಡ ನೀವು ಊಟ ಮಾಡಿ, ಊಟ ಆದ ನಂತರ ಅವ್ರ ಸುಖ ದುಃಖಗಳನ್ನು ಕೇಳ್ರಿ, ಸಾಂತ್ವನ ಹೇಳ್ರಿ. ಆಗ ಅವರ ನಿಮ್ಮನ್ನು ತುಂಬಿ ಬಂದ ಮನಸ್ಸಿನಿಂದ ಹಾರೈಸ್ತಾರೆ. ಆಗ ಭಗವಂತನ ನಮ್ಮನ್ನು ಆಶೀರ್ವಾದ ಮಾಡೋಕ್ಕೆ ಇಲ್ಲೇ ಮಾಡ್ತಾ ಇದ್ದಾನಂತ ಅನ್ನಿಸ್ತದೆ. ಈ ಥರ ಬೇರೆ ಬೇರೆ ಥರದಿಂದ ಸಮಾಜಕ್ಕೆ ಉಪಯೋಗ ಆಗುವುದು ನಮ್ಮ ಸಂತೋಷವನ್ನು ಹೆಚ್ಚಿಸಿಕೊಳ್ಳಬಹುದು. ಈಗ ಈ ಕಾರ್ಯಕ್ರಮವನ್ನು ಕೇಳುಗರೆಲ್ಲರಿಗೂ ಒಂದು ಪ್ರಶ್ನೆ ಕೇಳ್ತೇನೆ. ನೀವು ಚಿಕ್ಕವರಿದ್ದಾಗ ನಿಮ್ಮ ತಂದೆ ತಾಯಿ ನಿಮ್ಮನ್ನು ಪ್ರೀತಿ ಮಾಡ್ತಾ ಇದ್ರೋ ಇಲ್ಲೋ, ನಿಮ್ಮನ್ನು ಕಷ್ಟಪಟ್ಟು ಓದಿಸ್ತಾ ಇದ್ರೋ ಇಲ್ಲೋ, ಅಷ್ಟೆಲ್ಲ ಮಾಡಿದ ತಂದೆ ತಾಯಿಗಳನ್ನು ಈಗ ಎಷ್ಟು ಜನ ಬೆಳಿಗ್ಗೆ ಎದ್ದು ಕೂಡಲೇ ನೆನೆಸ್ತಾರೆ. ನಾವು ಶಾಲೆ ಕಲಿಯುವಾಗ ಎಷ್ಟೋ ಫ್ರೆಂಡ್ಸ್ ನಮಗೆ ಸಹಾಯ ಮಾಡಿರ್ತಾರೆ, ಅದನ್ನು ನೆನಪಿನಾಗಿ ಇಟ್ಟುಕೊಂಡು ಎಷ್ಟು ಜನ ಅವರಿಗೆ ಧನ್ಯವಾದಗಳನ್ನು ಹೇಳ್ತಾರೆ. ಇದೆಲ್ಲ ಬಿಡ್ರಿ, ಈ ಜೀವನವನ್ನು ನಡೆಸುವಾಗ ಭಗವಂತ ನಮಗೆ ಹೆಜ್ಜೆ ಹೆಜ್ಜೆಗೂ ಸಹಾಯ ಮಾಡ್ತಾನೆ. ಅವನಿಗೆ ಎಷ್ಟು ಜನ ಧನ್ಯವಾದ ಹೇಳ್ತಾರೆ. ನೀವು ನಿಮಗೆ ಸಹಾಯ ಮಾಡಿದ ಎಲ್ಲರ ಧನ್ಯವಾದವನ್ನು ಹೇಳಿ ಅವರು ಕೂಡ ಪ್ರೀತಿಯಿಂದ ಮಾತನಾಡಿದರೆ ಅವರ ಮನಸ್ಸು ಬಿಚ್ಚಿ ನಿಮ್ಮನ್ನು ಹಾರೈಸ್ತಾರೆ ಮತ್ತು ನಿಮ್ಮ ಏಳಿಗೆಯನ್ನು ಬಯಸ್ತಾರೆ. ಇದಕ್ಕಿಂತ ಹೆಚ್ಚಿನದು ಏನು ಬೇಕು? ಈಗ ನನಗೆ ನೆನಪಿಗೆ ಬಂದ ಎರಡು ನಡೆದ ಘಟನೆಗಳನ್ನು ಹೇಳ್ತೇನೆ. ಬೆಳಗಾವಿಯಲ್ಲಿ ಒಂದು ಆರ್ಗನೈಸೇಷನ್ ಇದೆ, ಅದು ಫಿಸಿಕಲಿ ಚಾಲೆಂಜ್ಡ್ ಮಕ್ಕಳಿಗೆ ಎಜುಕೇಷನ್ ಕೊಟ್ಟು ಅವ್ರು ತಮ್ಮ ಕಾಲ ಮೇಲೆ ತಾವ ನಿಂತ್ಕೊಂಡು ಜೀವನ ನಡೆಸೋ ಹಾಗೆ ತಯಾರು ಮಾಡ್ತಾರೆ. ಒಮ್ಮೆ ಅಲ್ಲಿ ಹೋದಾಗ ಅರುಣ್ ಕುಮಾರ್ ಸರ್ ನನಗೊಂದು ಮಾತು ಕೇಳಿದರು, ಸರ್ ಮಳೆಗಾಲದಾಗ ಮತ್ತು ಚಳಿಗಾಲದಾಗ ಮಕ್ಕಳು ಚಳಿ ಆಗತೈತೆ ಅಂಥೇಳಿ ಎರಡು ಮೂರು ದಿವಸ ಸ್ನಾನ ಮಾಡೋದಿಲ್ಲರಿ, ನೀವೇನಾದರೂ ಸಹಾಯ ಮಾಡಬಹುದಾ? ನಾನು ಮತ್ತು ನಮ್ಮ ಕಲೀಗ್ ಕರ್ನಲ್ ಮಾರನ್ ಬಸರಿ ಸರ್ ಇಬ್ಬರೂ ಕೂಡಿ ಎರಡು ಗೀಜರ್ ಕೊಡಿಸ್ತೇವೆ ಅಂತ ಹೇಳಿದ ಕೂಡಲೇ ಎಲ್ಲ ಮಕ್ಕಳು ಬಂದು ನಮ್ಮನ್ನು ಗಟ್ಟಿಯಾಗಿ ಹಿಡ್ಕೊಂಡು ಥ್ಯಾಂಕ್ ಯು ವೆರಿ ಮಚ್ ಸರ್ ಅಂತ ಹೇಳಿ ತಮ್ಮ ಕೃತಜ್ಞತೆಯನ್ನು ಅರ್ಪಿಸಿದರು. ಆವಾಗ ಆ ಮಕ್ಕಳ ಮುಖ ನೋಡಬೇಕು, ಇಷ್ಟು ಸಣ್ಣ ಸಹಾಯಕ್ಕೂ ಕೂಡ ಎಷ್ಟು ಖುಷಿ ಪಡ್ತಾರಂತೇಳಿ. ಈಗ ಇನ್ನೊಂದು ಹೇಳುವ ನೈಜ ಘಟನೆಯನ್ನು ಕೇಳಿದ ನಂತರ ನೀವು ಡೆಫಿನೆಟ್ಲಿ ಭಾವುಕರಾಗುತ್ತೀರಿ ಮತ್ತು ಆನಂದ ಬಾಷ್ಪ ನಿಮ್ಮ ಕಣ್ಣುಗಳಿಂದ ಹರಿತು. ಒಂದು ದಿನ ಅರುಣ್ ಕುಮಾರ್ ಸರ್ ನನಗೆ ಫೋನ್ ಮಾಡಿದರು, ಸರ್ ನಮ್ಮಲ್ಲಿ 35 ಹೈಪರ್ ಆಕ್ಟಿವ್ ಚಿಲ್ಡ್ರನ್ ಇದ್ದಾರೆ, ಅವರಿಗೆ ಏನಾದರೂ ಧ್ಯಾನವನ್ನು ಮಾಡೋಕ್ಕೆ ಕಲಿಸ್ರಿ, ಅವರು ಸ್ವಲ್ಪ ಶಾಂತ ಆಗುವ ಹಾಗೆ ಮಾಡ್ಬೋದು ಅಂತ ಕೇಳಿದರು. ನಾನು ಮತ್ತು ನನ್ನ ಪತ್ನಿ ಮಂಜುಳ ಇಬ್ಬರೂ ಕೂಡಿ ವಿಚಾರ ಮಾಡಿದೆವು, ಈ ಹೈಪರ್ ಆಕ್ಟಿವ್ ಚಿಲ್ಡ್ರನ್ಗೆ ಹೇಗೆ ಮೆಡಿಟೇಷನ್ ಕಲಿಸೋದು, ಅವರು ಒಂದು ಮಿನಿಟ್ ಕೂಡ ಶಾಂತ ರೀತಿಯಿಂದ ಕುಳಿತುಕೊಳ್ಳುವುದಿಲ್ಲ, ಏನಾದರೂ ಮಾಡ್ತಾ ಇರ್ತಾರೋ. ಆದರೂ ನಾವಿಬ್ಬರು ಅರುಣ್ ಕುಮಾರ್ ಸರ್ ಅವರಿಗೆ ಮಾತಾಡಿ ಅವ್ರ ಸ್ಕೂಲ್ಗೆ ಹೋದೆವು. ಮೊದಲನೇ ದಿನ ಆ ಮಕ್ಕಳಿಗೆ ಬರೀ ಒಂದು ಸ್ಟೋರಿ ಹೇಳಿದ್ವಿ ಮತ್ತು ಪ್ರಾರ್ಥನೆ ಮಾಡೋಕ್ಕೆ ಕಲಿಸಿದೆ, ಇಲ್ಲಿ ಮೆಡಿಟೇಷನದ್ದು ಏನು ಮಾಡಲಿಕ್ಕೆ ಕಲಿಸಲಿಲ್ಲ, ಬರೀ ಒಂದು ಮೋಟಿವೇಶ್ನಲ್ ಸ್ಟೋರಿ ಹೇಳಿದ್ದು ಮತ್ತು ಪ್ರಾರ್ಥನೆ ಮಾಡಲಿಕ್ಕೆ ಕಲಿಸಿದ್ದು. ಅವಾಗ ನಾವು ವಾರಕ್ಕೆ ಒಂದೇ ಕ್ಲಾಸ್ ತೊಗೋತಿದ್ದು, ಸೋಮವಾರ ದಿವಸ ಬೆಳಿಗ್ಗೆ 10-11. ಆಮೇಲೆ ಮರನೇ ವಾರ ಹೋದಾಗ ಅವರಿಗೆ ಅಫರ್ಮೇಷನ್ ಮಾಡಲಿಕ್ಕೆ ಕಲಿಸಿದೆ. ಅಂದರೆ ಅಫರ್ಮೇಷನ್ ಅಂತಂದರೆ ಅವರಿಗೆ ನಾನು ಆರೋಗ್ಯದಿಂದ ಇದ್ದೇನೆ, ನಾನು ಸಂತೋಷದಿಂದ ಇದ್ದೇನೆ, ಹಿಂಗೆ ರಿಪೀಟ್ ಮಾಡ್ಕೋತಾ ಮನಸ್ಸಿನಲ್ಲಿ ರಿಪೀಟ್ ಮಾಡ್ಕೋತಾ ಇರಬೇಕಂತೇಳಿ. ಹೀಗೆ ಮಾಡೋದ್ರಿಂದ ಹೀಗೆ 3-4 ವಾರ ಅವರಿಗೆ ಸ್ಟೋರಿ ಹೇಳೋದು, ಪ್ರಾರ್ಥನೆ ಮಾಡಿಸೋದು, ಅಫರ್ಮೇಷನ್ ಮಾಡಿಸೋದು, ಇವನ್ ವಿಜುಲೈಸೇಷನ್ ಮಾಡೋದನ್ನು ಪ್ರಾಕ್ಟೀಸ್ ಮಾಡಿಸಿದ್ರು. 4 ವಾರ ಆದ ನಂತರ ಆ ಮಕ್ಕಳ ಸಂತೋಷದಿಂದ ನಮ್ಮ ಕ್ಲಾಸ್ ಮತ್ತು ಮುಂದೆ ಯಾವಾಗ ಬರ್ತೈತೆ ಅಂತ ಹಾದಿ ಕಾಯ್ಲಿಕ್ಕೆ ಶುರು ಮಾಡಿದರು. ಇದನ್ನು ಸರನ್ನು ನಮಗೆ ಹೇಳಿದರು, ನಿಮ್ಮ ಹಾದಿ ಕಾಯಕತ್ತಾರೆ ನೋಡ್ರಿ ಇವರು ಅಂತೇಳಿ. 3 ತಿಂಗಳು ಆದ ನಂತರ ಅಲ್ಲೇ ಇಂಟರ್ನ್ಯಾಷನಲ್ ಯೋಗ ಡೇ ದಿವಸ ಅರುಣ್ ಕುಮಾರ್ ಸರ್ ಅಗೇನ್ ನಮ್ಮನ್ನು ಏನಾದರೂ ಪ್ರೋಗ್ರಾಮ್ ಕೊಡಿ ಅಂತಂದರು. ಅಲ್ಲಿ 1.5 ತಾಸಿನ ಪ್ರೋಗ್ರಾಮ್ ಮಾಡಿದರೆ ಎಲ್ಲ ಮಕ್ಕಳು ಶಾಂತರಿಂದ ಕುಳಿತುಕೊಂಡು ಇದನ್ನು ಕೇಳಿದ್ರೆ, 1 ಮಿನಿಟ್ ಸುಮ್ಮ ಕುಂಡ್ರಲ್ದವ್ರ 1.5 ತಾಸು ಕುತ್ಕೊಂಡು ಕೇಳಿದ್ರೆ. ಇದಕ್ಕೆ ಹೇಳ್ತಾರೆ ಪವರ್ ಆಫ್ ಯೋಗ ಅಂದರೆ, ಇಲ್ಲಿ ನಾವು ಯೋಗ ಅಂದರೆ ಪರ್ಟಿಕ್ಯುಲರ್ಲಿ ಅವರಿಗೆ ಅಫರ್ಮೇಷನ್, ಪ್ರೇಯರ್, ವಿಜುಲೈಸೇಷನ್ ಇದ್ರ ಮೇಲೆ ಕಾನ್ಸಂಟ್ರೇಷನ್ ಮಾಡಿದ್ದು. ಕೇಳುಗರೆ, ಹೀಗೆ ನಾನು ಹೇಳ್ಕೊತಾ ಹೋದರೆ ಇನ್ಫಾರ್ಮೇಷನ್ಗೆ ಏನೂ ಕಡಿಮೆ ಇಲ್ಲ, ಏನು ಬೇಕಾಗಿದೆ ಅಂದರೆ ಟ್ರಾನ್ಸ್ಫಾರ್ಮೇಷನ್. ಎಲ್ಲರಿಗೂ ಧನ್ಯವಾದಗಳು.
0: ಇಲ್ಲಿಯವರೆಗೂ ಪ್ರಸಾರವಾಯಿತು ಅಂತಾರಾಷ್ಟ್ರೀಯ ಯೋಗ ದಿನಾಚರಣೆಯ ಅಂಗವಾಗಿ ಸರಣಿ ಜಾಗೃತಿ ಕಾರ್ಯಕ್ರಮ. ಕಾರ್ಯಕ್ರಮದಲ್ಲಿ ಯೋಗದ ಮಹತ್ವದ ಕುರಿತು ಮಾಹಿತಿಯನ್ನ ಹಂಚಿಕೊಂಡವರು ಬೆಳಗಾವಿಯ ಯೋಗದಾ ಸತ್ಸಂಗ ಸೊಸೈಟಿಯ ಸದಸ್ಯರಾದಂತಹ ಶ್ರೀ ಶಶಿಕಾಂತ್ ಚುನಮುರಿಯವರು. ಹೀಗೆ ಕೇಳ್ತಾ ಇರಿ, ಇದು ಕೆಯಲ್ಲಿ ವೇಣುಧ್ವನಿ 90.4 FM. ನಮಸ್ಕಾರ.

ಬೆಳಗಾವಿಯಲ್ಲಿ ನೂತನವಾಗಿ ಆರಂಭವಾಗಲಿದೆ ಒನ್ ಲೈಫ್ ಅಂಬಿಕಾ ಇನ್ಫ್ರಾ ಬಿಲ್ಡ್ ಅಂಡ್ ಕೋರಿ ಡೆವಲಪರ್ಸ್ ಪ್ರಸ್ತುತಪಡಿಸುವ ಒನ್ ಲೈಫ್ ಸುಂದರ ಬದುಕಿನ ಹೊಸ ಆರಂಭ. 20 ವರ್ಷಗಳ ಭರವಸೆಯ ಹೆಸರು ಅಂಬಿಕಾ ಗ್ರೂಪ್ ಈಗ ಕೋರಿ ಡೆವಲಪರ್ಸ್ ಜೊತೆಗೂಡಿ ನಿಮಗಾಗಿ ತರುತ್ತಿದ್ದಾರೆ ಬೆಳಗಾವಿಯ ಹೆಮ್ಮೆಯ ಪ್ರಾಜೆಕ್ಟ್. ಸುಸಜ್ಜಿತ ಜೀವನ ಶೈಲಿಗಾಗಿ ಅತ್ಯಾಧುನಿಕ 2 BHK ಅಪಾರ್ಟ್ಮೆಂಟ್ಗಳು, ವಿಶ್ವ ದರ್ಜೆಯ ಸೌಲಭ್ಯಗಳು, ಸುಂದರವಾದ ಉದ್ಯಾನವನ, ಲ್ಯಾಂಡ್ಸ್ಕೇಪ್ ಗಾರ್ಡನ್, ಹೈಟೆಕ್ ಜಿಮ್ ಮತ್ತು ಯೋಗ ಕೇಂದ್ರ, ನಗರದ ಪ್ರಮುಖ ಶಾಲೆಗಳು, ಆಸ್ಪತ್ರೆಗಳು ಮತ್ತು ಬಸ್, ರೈಲು, ವಿಮಾನ ನಿಲ್ದಾಣಗಳಿಗೆ ಅತ್ಯಂತ ಹತ್ತಿರ. 24/7 ಭದ್ರತೆ ಮತ್ತು ಸ್ಮಾರ್ಟ್ ಫೀಚರ್ಸ್, 24/7 ನಿರಂತರ ನೀರಿನ ಸೌಲಭ್ಯ, ಸಂಪೂರ್ಣ ವಿದ್ಯುತ್ ಬ್ಯಾಕ್ಅಪ್, ಪರಿಸರ ಸ್ನೇಹಿ ಮಳೆ ನೀರು ಕೊಯ್ಲು ವ್ಯವಸ್ಥೆ, ಮಕ್ಕಳಿಗಾಗಿ ಸುರಕ್ಷಿತ ಮತ್ತು ಸುಸಜ್ಜಿತ ಆಟದ ಮೈದಾನ, ಪ್ರತಿ ಫ್ಲೋರ್ ಮತ್ತು ಪ್ರವೇಶ ದ್ವಾರದಲ್ಲಿ CCTV ಕ್ಯಾಮೆರಾಗಳು, ವಿಶಾಲವಾದ ಕಾರ್ ಮತ್ತು 2-wheeler ಪಾರ್ಕಿಂಗ್ ವ್ಯವಸ್ಥೆ. ಒನ್ ಲೈಫ್ ಅಂಬಿಕಾ ಇನ್ಫ್ರಾ ಬಿಲ್ಡ್ ಅಂಡ್ ಕೋರಿ ಡೆವಲಪರ್ಸ್. ಹೆಚ್ಚಿನ ಮಾಹಿತಿಗಾಗಿ ಸಂಪರ್ಕಿಸಿ ಅಂಬಿಕಾ ಪ್ಲಾಟಿನಂ G5 ಗ್ರೌಂಡ್ ಫ್ಲೋರ್ 9th Cross ಭಾಗ್ಯನಗರ್ ಬೆಳಗಾವಿ. ದೂರವಾಣಿ ಸಂಖ್ಯೆ 08314069685, ಮೊಬೈಲ್ ಸಂಖ್ಯೆ 7760477279. ನಿಮ್ಮ ಕನಸಿನ ಮನೆಯನ್ನು ಇಂದೇ ನನಸಾಗಿಸಿಕೊಳ್ಳಿ.

0: केली फार्मसी कॉलेज बेळगाव शैक्षणिक वर्ष 2026-27 साठी प्रवेश प्रक्रिया सुरू झाली आहे. एअरपोर्ट रोड बसवनकुडची बेळगाव येथे अत्याधुनिक सुविधांनी सुसज्ज नव्या कॅम्पस मध्ये महाविद्यालय स्थलांतरित झाले आहे. उपलब्ध अभ्यासक्रम असा आहे बी फार्म, फार्म डी, एम फार्म, पीएचडी. फार्मसी क्षेत्रात उच्च शिक्षण घेण्यासाठी सुवर्ण संधी. महाविद्यालयाची प्रमुख वैशिष्ट्ये 100+ वर्षाची शैक्षणिक परंपरा आणि अनुभव, जगभरातील 3,000+ माजी विद्यार्थ्यांचे भक्कम नेटवर्क. बेळगाव विमानतळ रस्त्यावरील सुसज्ज आणि अत्याधुनिक नवा कॅम्पस, परिणामाधारित शिक्षण पद्धती, प्रगत डिजिटल लर्निंग इकोसिस्टम, जागतिक दर्जाचे ग्रंथालय आणि माहिती केंद्र, आधुनिक प्रयोगशाळा व प्रात्यक्षिक प्रशिक्षण सुविधा, आधुनिक वसतिगृहे आणि क्रीडा सुविधा सुद्धा. नॅक A+ ग्रेड आणि NIRF क्रमवारी प्राप्त प्रतिष्ठित संस्थेत गुणवत्तापूर्ण शिक्षण आणि उत्तम रोजगार संधींना प्राधान्य. अधिक माहितीसाठी संपर्क करा 0831-2471-399 आणि 9740-63-9702. वेबसाइट आहे www.kleifarm.edu.
1: KLE ಫಾರ್ಮಸಿ ಕಾಲೇಜು ಬೆಳಗಾವಿ 2026-27 ಪ್ರವೇಶಗಳು ಪ್ರಾರಂಭ. ವಿಮಾನ ನಿಲ್ದಾಣ ರಸ್ತೆ ಬಸವನಕುರ್ಚಿ ಬೆಳಗಾವಿಯಲ್ಲಿರುವ ಅತ್ಯಾಧುನಿಕ ಸೌಲಭ್ಯವುಳ್ಳ ಹೊಸ ಕ್ಯಾಂಪಸ್ಗೆ ಕಾಲೇಜ್ ಸ್ಥಳಾಂತರಗೊಂಡಿದೆ. ವಿವಿಧ ಕೋರ್ಸ್ಗಳು ಬಿ ಫಾರ್ಮ್, ಫಾರ್ಮ್ ಡಿ, ಎಂ ಫಾರ್ಮ್ ಮತ್ತು ಪಿಎಚ್ಡಿ ಸೇರಿದಂತೆ ಫಾರ್ಮಸಿ ಕ್ಷೇತ್ರದಲ್ಲಿ ಉನ್ನತ ಶಿಕ್ಷಣ ಪಡೆಯಲು ಸುವರ್ಣ ಅವಕಾಶ. ಕಾಲೇಜಿನ ಪ್ರಮುಖ ವಿಶೇಷತೆಗಳು 100+ ವರ್ಷಗಳ ಶೈಕ್ಷಣಿಕ ಇತಿಹಾಸ ಮತ್ತು ಅನುಭವ. ವಿಶ್ವದಾದ್ಯಂತ 3,000+ ಹಳೆಯ ವಿದ್ಯಾರ್ಥಿಗಳ ಬಲಿಷ್ಠ ನೆಟ್ವರ್ಕ್. ಬೆಳಗಾವಿಯ ಏರ್ಪೋರ್ಟ್ ರಸ್ತೆಯಲ್ಲಿರುವ ಸುಸಜ್ಜಿತ ಹಾಗೂ ಅತ್ಯಾಧುನಿಕವಾದ ಹೊಸ ಆವರಣ. ಔಟ್ಕಮ್ ಬೇಸ್ಡ್ ಎಜುಕೇಶನ್, ಫಲಿತಾಂಶ ಆಧಾರಿತ ಶಿಕ್ಷಣ ಪದ್ಧತಿ, ಅಡ್ವಾನ್ಸ್ ಡಿಜಿಟಲ್ ಲರ್ನಿಂಗ್ ಎಕೋಸಿಸ್ಟಮ್, ಜಾಗತಿಕ ಮಟ್ಟದ ಗ್ರಂಥಾಲಯ, ವಿಶ್ವ ದರ್ಜೆಯ ಪುಸ್ತಕ ಮತ್ತು ಮಾಹಿತಿ ಕೇಂದ್ರ, ಪ್ರಾಯೋಗಿಕ ತರಬೇತಿ ಸೌಲಭ್ಯ, ಆಧುನಿಕ ವಿದ್ಯಾರ್ಥಿ ನಿಲಯಗಳು ಮತ್ತು ಕ್ರೀಡಾ ಮೂಲ ಸೌಕರ್ಯಗಳು. ನ್ಯಾಕ್ A+ ಗ್ರೇಡ್ ಮತ್ತು NIRF ಶ್ರೇಯಾಂಕ ಹೊಂದಿರುವ ಪ್ರತಿಷ್ಠಿತ ಸಂಸ್ಥೆಯಲ್ಲಿ ಗುಣಮಟ್ಟದ ಶಿಕ್ಷಣ ಮತ್ತು ಉದ್ಯೋಗ ಅವಕಾಶಕ್ಕೆ ಆದ್ಯತೆ. ಹೆಚ್ಚಿನ ಮಾಹಿತಿಗಾಗಿ ಕರೆ ಮಾಡಿ ದೂರವಾಣಿ ಸಂಖ್ಯೆ 0831-2471-399, ಮೊಬೈಲ್ ಸಂಖ್ಯೆ 9740639702, ವೆಬ್ಸೈಟ್ www.kleifarm.edu.

0: யாரோ யாரோ யோனோ யாரோ யோனோ
1: ಶುಭೋದಯ ಪ್ರೀತಿಯ ಸ್ನೇಹಿತರೆ, ನಮಸ್ಕಾರ ನಮಸ್ಕಾರ ನಮಸ್ಕಾರ. ಕೇಳ್ತಾ ಇದ್ರ ವೇಣು ಧ್ವನಿ ದುರಾಣಿ ಬಾಯಿ ಎಫ್ ಎಂ ಕೆ ಎಲ್ ಇ ಕನಸು ಬೆಳಗಾವಿಯ ಮೊಟ್ಟ ಮೊದಲ ರೇಡಿಯೋ ಕೇಂದ್ರ. ನೆಮ್ಮದಿಗೆ ನಾನು ಮಂಜುನಾಥ್ ಪೈ, ಆತ್ಮೀಯ ಸ್ನೇಹಿತರೆ. ಇದು ವರ್ಷದ 19ನೇ ದಿನ, ವರ್ಷದ 6ನೇ ತಿಂಗಳು, ತಿಂಗಳಿನ 19ನೇ ದಿನ. ಶುಭ ಶುಭ ಶುಭ ಶುಕ್ರವಾರ, ಜೂನ್ 19, 2026. ನೆಮ್ಮದಿಗೆ ನಾವು ಸ್ಪೆಷಲ್ ಬಂದ ಬಂದ ಬಂದ ಮಂಜುನಾಥ ಗಂಟಿ ಬಾರಿಸ್ಕೊತ ಬಂದ. ನಿಮ್ಮೊಂದಿಗೆ ನಾವು ಶಾಲೆ ಸ್ಪೆಷಲ್ ಕಾರ್ಯಕ್ರಮದಲ್ಲಿ ತಮ್ಮೆಲ್ಲರಿಗೂ ಸ್ವಾಗತ. ಏನಪ್ಪ ಕಾರ್ಯಕ್ರಮದ ವಿಶೇಷತೆ ಎಂದರೆ, ಈ ಕಾರ್ಯಕ್ರಮದಲ್ಲಿ ತಾವು ತಮ್ಮ ಶಾಲೆ ದಿನಗಳಲ್ಲಿ ಕೇಳಿರುವ ಕನ್ನಡ ಚಿತ್ರರಂಗದ ಒಂದು ಸುಮಧುರವಾದ ಗೀತೆಯನ್ನು ರಿಕ್ವೆಸ್ಟ್ ಮಾಡುವುದೇ ಕಾರ್ಯಕ್ರಮದ ವಿಶೇಷತೆ. ಸೊ ಆತ್ಮೀಯ ಸ್ನೇಹಿತರೆ, ಬನ್ನಿ ಬನ್ನಿ ಬನ್ನಿ. ಹಾಟ್ಲೈನ್ ಸಂಖ್ಯೆ 9019904904, ಸಂಖ್ಯೆ ಮತ್ತೊಮ್ಮೆ 9019904904. ಈ ನಂಬರ್ ಮೇಲೆ ಕರೆ, ಮೆಸೇಜ್, ವಾಟ್ಸಪ್ ಮೆಸೇಜ್ ಮುಖಾಂತರ ನೀವು ನಿಮ್ಮ ಸ್ಕೂಲ್ ಡೇಸ್ನಲ್ಲಿ ಕೇಳಿರುವ ಕನ್ನಡ ಚಿತ್ರರಂಗದ ಒಂದು ಸುಮಧುರವಾದ ಗೀತೆಯನ್ನು ರಿಕ್ವೆಸ್ಟ್ ಮಾಡುವುದೇ ಕಾರ್ಯಕ್ರಮದ ವಿಶೇಷತೆ. ಬನ್ನಿ, ನಿಮ್ಮ ಸಿಹಿಯಾದ ನೆನಪುಗಳನ್ನು ತಾಜಾ ಮಾಡ್ಕೊಳ್ಳೋಣ. ನಿಮ್ಮೊಂದಿಗೆ ನಾವು ಶಾಲೆ ಸ್ಪೆಷಲ್ ಬಂದ ಬಂದ ಬಂದ ಮಂಜುನಾಥ ಗಂಟಿ ಬಾರಿಸ್ಕೊತ ಬಂದ. ಈ ಗಂಟೆ ಆವಾಜ್ ಕೇಳಿದರೆ ಸಾಕು, ಶಾಲೆ ದಿನಗಳು ನೆನಪಾಗುತ್ತೆ. ಆ ನೆನಪಿನಲ್ಲಿ ಇವತ್ತಿನ ಸಿಹಿಯಾದ ಒಂದು ಮುಖದ ಮೇಲೆ, ಅಂದರೆ ಸಿಹಿಯಾದ ನೆನಪನ್ನು ನೆನಪಿಸುತ್ತಾ ಒಂದು ಮುಖದ ಮೇಲೆ ನಗುವನ್ನು ತಗೊಂಡು ಬರೋಣ, ಶಾಲೆ ಸ್ಪೆಷಲ್ನಲ್ಲಿ ಭಾಗವಹಿಸೋಣ. ಆತ್ಮೀಯರೇ, ನಾನು ಒಂದು ಗೀತೆಯನ್ನು ಪ್ರಸಾರ ಮಾಡ್ತಾ ಇದ್ದೇನೆ. ದಿಸ್ ಇಸ್ ಫ್ರಾಮ್ ದ ಮೂವಿ ದುನಿಯಾ, ಕರಿಯ ಐ ಲವ್ ಯು. ಕೇಳಿದರೆ ಸಾಕು, 8ನೇ ದಿನಗಳು ನೆನಪಾಗುತ್ತೆ. ಸೊ ಆತ್ಮೀಯ ಸ್ನೇಹಿತರೆ, ಈ ಗೀತೆಯೊಂದು ಆರಂಭ ಮಾಡ್ತಾ ಇದ್ದೇನೆ ಕಾರ್ಯಕ್ರಮ. ತಾವು ಕೂಡ ಭಾಗವಹಿಸಿ ನಿಮ್ಮೊಂದಿಗೆ ನಾವು ಶಾಲೆ ಸ್ಪೆಷಲ್ ಕಾರ್ಯಕ್ರಮದಲ್ಲಿ ಹಾಡನ್ನು ಕೇಳಿ ಮಜಾ ಮಾಡಿ.

ಕಾರ್ಯಕ್ರಮದ ಈ ಹಾಡು ಶ್ರೀಕಾಂತ್ ಅವರು ರಿಕ್ವೆಸ್ಟ್ ಮಾಡಿದ್ರೆ ಆಫೀಸಿಗೆ ಹೋಗೋಕಿಂತ ಮುಂಚೆ ಈ ಗೀತೆಯನ್ನ ಕೇಳೋ ಆಸೆಯಲ್ಲಿದ್ದಾರೆ. ಸೊ ಸ್ನೇಹಿತರೆ, ನಾ ನಿನ್ನ ಮರೆಯಲಾರೆ. ಚಿತ್ರದ ಗೀತೆಯನ್ನ ಅವರಿಗೋಸ್ಕರ ನಾನು ಪ್ರಸಾರ ಮಾಡ್ತಾ ಇದ್ದೇನೆ. ಅವರ ಶಾಲೆ ದಿನಗಳು ನೆನಪಾಗುತ್ತೆ, ಮುಖದ ಮೇಲೆ ಒಂದು ನಗು ಬರುತ್ತೆ. ಆ ನಗುವಿಂದ ಇವತ್ತಿನ ಈ ಶುಭ ಶುಕ್ರವಾರ ಅವರ ಆಫೀಸ್ನಲ್ಲಿ ನಗು ನಗುತ್ತಾ ನಲಿ. ಶ್ರೀಕಾಂತ್ ಅವರೇ, ಶಾಲೆ ದಿನಗಳನ್ನ ನೆನಪಿಸುತ್ತಾ ತಮ್ಮ ಶಾಲೆ ದಿನಗಳಲ್ಲಿ ಕೇಳಿರುವ ಒಂದು ಗೀತೆಯನ್ನು ರಿಕ್ವೆಸ್ಟ್ ಮಾಡುವುದೇ ಕಾರ್ಯಕ್ರಮದ ವಿಶೇಷತೆ. ಹಾಡನ್ನು ಕೇಳಿ ಮಜಾ ಮಾಡಿ.

ನೀವು ಕೇಳ್ತಾ ಇದ್ದೀರಾ ಬೆಳಗಾವಿಯ ಮೊಟ್ಟ ಮೊದಲ ರೇಡಿಯೋ ಕೇಂದ್ರ ವೇಣು ಧ್ವನಿ, ಇದು 90.4 FM KLE ಕನಸು. ಶುಭ ಶುಕ್ರವಾರದ ಸ್ಪೆಷಲ್ ಕಾರ್ಯಕ್ರಮ ನಿಮ್ಮೊಂದಿಗೆ. ನಾವು ಸ್ಪೆಷಲ್ ಬಂದ ಬಂದ ಮಂಜುನಾಥ ಗಂಟೆ ಬಾರಿಸ್ಕೊತ ಬಂದ. ಯಪ್ಪ, ನನ್ನ ಗಂಟಿನ ನಿಲ್ತಿತ್ತು ಒಂದೇ ನಿಮಿಷ. ಇನ್ನೊಮ್ಮೆ ಬಂದ ಬಂದ ಬಂದ ಮಂಜುನಾಥ ಗಂಟೆ ಬಾರಿಸ್ಕೊತ ಬಂದ. ಗಂಟೆ ಆವಾಸ್ ಕೇಳಿದ್ರೆ ಶಾಲೆ ದಿನಗಳು ನೆನಪಾಗುತ್ತೆ. ಹಾಗೆ ಶಾಲೆ ದಿನಗಳಲ್ಲಿ ನೀವು ಕೇಳಿರುವ ಕನ್ನಡ ಚಿತ್ರರಂಗದ ಒಂದು ಸುಮಧುರವಾದ ಗೀತೆಯನ್ನು ರಿಕ್ವೆಸ್ಟ್ ಮಾಡುವುದೇ ಕಾರ್ಯಕ್ರಮದ ವಿಶೇಷತೆ. ಪ್ರೇಮಲೋಕ ಚಿತ್ರದ ಗೀತೆಯೊಂದಿಗೆ ಕಾರ್ಯಕ್ರಮ ಮುಂದೆ ಹೋಗುತ್ತಾ ಇದೆ. ಆತ್ಮೀಯ ಸ್ನೇಹಿತರೆ, ನೀವು ಕೂಡ ಬನ್ನಿ, ಭಾಗವಹಿಸಿ. ಹಾಟ್ಲೈನ್ ಸಂಖ್ಯೆ 9019049094. ಈ ನಂಬರ್ ಮೇಲೆ ಕರೆ, ಮೆಸೇಜ್, ವಾಟ್ಸಪ್ ಮೆಸೇಜ್ ಮುಖಾಂತರ ಕನ್ನಡ ಚಿತ್ರರಂಗದ ಒಂದು ಗೀತೆ, ಆ ಗೀತೆ ನಿಮ್ಮ ಶಾಲೆ ದಿನಗಳಲ್ಲಿ ಕೇಳಿರುವ ಗೀತೆ ಆಗಿರಬೇಕು. ನಿಯಮ ಒಂದೇ, ದೇವ್ರ ಗೀತೆ ಭಕ್ತಿ ಗೀತೆ ಇರಲಾರದೆ ಒಳ್ಳೆ ಗೀತೆ ಒಂದು ರಿಕ್ವೆಸ್ಟ್ ಮಾಡಿ. ಗೆಳೆಯರೇ, ನನ್ನ ಗೆಳೆಯರೇ, ಈ ಗೀತೆ ಕೇಳಿದರೆ ಶಾಲೆ ದಿನಗಳು ನೆನಪಾಗುತ್ತೆ ಅಂತ ಹೇಳ್ತಾ ಅವರ ಧ್ವನಿಯಲ್ಲಿ ಆ ಒಂದು ಖುಷಿಯನ್ನು ನಾನು ಕೇಳಿದೆ. ರತನ್ ಅವರು ರಿಕ್ವೆಸ್ಟ್ ಮಾಡಿರುವ ಹಾಡು ರೆಡಿಯಾಗಿದೆ ಆತ್ಮೀಯ ಸ್ನೇಹಿತರೆ. ಎಸ್, ಈ ಗೀತೆ ಅವರದು. ಇದಾದ ತಕ್ಷಣ ಸವಿ ಸವಿ ನೆನಪು, ರೇಣುಕಾ ಅವರು ರಿಕ್ವೆಸ್ಟ್ ಮಾಡಿರುವ ಹಾಡು. ಇಲ್ಲಿ ಇವರ ಗೆಳೆತನ ವಾಟ್ಸಪ್ ಮೆಸೇಜ್ ಇಂಟರ್ನೆಟ್ಗಿಂತಾನು ಸ್ಟ್ರಾಂಗು. ಏಕೆ ಅಂದರೆ ಶೋಭಾ ಡವ್ಲಿ ಅವರು ವಾಟ್ಸಪ್ ಮೆಸೇಜ್ ಮಾಡಿದ್ದಾರೆ. ಆದ ಸಂದರ್ಭದಲ್ಲಿ ಅವರ ಗೆಳತಿ ನನ್ನ ಕಡೆ ಮಾತನಾಡ್ತಿದ್ದಾರೆ. ಗೆಳತಿನೂ ಅದೇ ಹಾಡು, ಶೋಭಾ ಅವರು ಅದೇ ಹಾಡು ಡೆಡಿಕೇಟ್ ಮಾಡ್ತಾ ಇದ್ದಾರೆ ಅವರ ಅಪ್ಪಟ ಗೆಳತಿ ರೇಣುಕಾ ಅವ್ರಿಗೋಸ್ಕರ, ವಿಚ್ ಇಸ್ ಟೆಲಿಫೋನ್ ಗೆಳತಿ. ಆಹಾ, ಇವರ ಗೆಳೆತನದ ಆ ಒಂದು ನೆಟ್ವರ್ಕ್ ಸಿಗ್ನಲ್ ಆಲ್ವೇಸ್ ಸ್ಟ್ರಾಂಗ್ ಇರಲಿ. ಕಣ್ಣು ಯಾರ್ದು ಹತ್ತಬಾರ್ದೆಯವ್ವ. ಹ್ಞೂ, ಇತ್ತೀಚಿನ ದಿನಗಳಲ್ಲಿ ಕಣ್ಣು ಒಂದು ಬೊಳ್ಳ ದೃಷ್ಟಿ ಹಚ್ಚಿಬಿಟ್ಟದ. ಅಂಥ ಸಂದರ್ಭದಲ್ಲಿ ಆತ್ಮೀಯ ಸ್ನೇಹಿತರೆ, ಸಿಹಿ ಮುತ್ತು ಇನ್ನೊಂದು. ನಿನ್ನೆ ಹಳೆ ಹೊಸ ಕಾಂಬಿನೇಷನ್ ಕಾರ್ಯಕ್ರಮದಲ್ಲಿ ಒಂದು ಒಳ್ಳೆ ಹಾಡನ್ನು ನೀನು ಪ್ರಸಾರ ಮಾಡಿದ್ದೀಯಾ ಮಂಜುನಾಥ, ಅದನ್ನೇ ಪ್ರಸಾರ ಮಾಡು ಅಂತ ಕೇಳ್ಕೊಂಡಿದ್ದಾರೆ ವಿಜಯಲಕ್ಷ್ಮಿ ಅವರು. ರಾಗ ಜೇನಿನ ರಾಗ ಈ ಹಾಡೊಂದಿಗೆ ಕಾರ್ಯಕ್ರಮದಲ್ಲಿ ಭಾಗವಹಿಸಿದ್ದಾರೆ ಗಣಪತಿ ಭಂಡಾರಿ ಅವರು. ನಾಗಮ್ಮ, ಕವಿತಾ, ಕೀರ್ತಿ, ಅಭಿ, ಕಿರಣ್ ಅವ್ರಿಗೋಸ್ಕರ ಡೆಡಿಕೇಟ್ ಮಾಡ್ತಾ ಇರೋ ಈ ಒಂದು ಸುಮಧುರವಾದ ಗೀತೆ. ಇದಾದ ತಕ್ಷಣ ಈ ಬಾಳ ಗೀತೆಗೆ ಅನ್ನೋ ಒಂದು ಗೀತೆಯೊಂದಿಗೆ ಕಾರ್ಯಕ್ರಮದಲ್ಲಿ ವಿಜಯ್ ಕುಮಾರ್ ಭಸ್ಮಿ ಅವರು ತಾವು ಹತ್ತನೆತ್ತಿನಲ್ಲಿದ್ದಾಗ ಕೇಳಿರುವ ಹಾಡು. ನೋಡಿ ಆತ್ಮೀಯರೇ, ನಾರ್ಮಲಿ ನೀವು ಈ ಗೀತೆಯನ್ನು ಕೇಳ್ತೀರಾ, ಆದರೆ ಶಾಲೆ ಸ್ಪೆಷಲ್ ಕಾರ್ಯಕ್ರಮದಲ್ಲಿ ಭಾಗವಹಿಸುವಾಗ ನಾನು ಒಂದು ಫೋಕಸ್ ಮಾಡಿ ಹೇಳ್ತೇನೆ. ಆ ಫೋಕಸ್ ಏನು, ಫೋಕಸ್ ಏನಿರುತ್ತೆ, ಗೀತೆ ಶಾಲೆಯ ದಿನಗಳಲ್ಲಿ ನಿಮ್ಮ ತಲೆಯಾಗ ನಿಮ್ಮ ನೆನಪಿನ ಕಪಾಟ ಅದಾಗ ಧೂಳು ಹತ್ತಿರ್ತದೆ, ಝಾಡಿಸ್ತೀರಿ, ಝಾಡಿಸಿ ಫಸ್ಟ್ ಕ್ಲಾಸ್ ಒಂದು ಹಾಡು ತೆಗಿತೀರಿ, ರೆಗ್ಯುಲರಾಗಿ ಹಾಡು ಕೇಳಿರ್ತೀರ, ಆದರೆ ಆ ಒಂದು ಹಾಡು ನಿಮ್ಮ ಶಾಲೆ ದಿನಗಳಂದು ಹಾಡು ಕೇಳಿದ್ದು ಹಾಡು ಇರುತ್ತೆ ನೋಡ್ರಿ, ಮಜಾನ ಬೇರೆ. ಈಗ ನೋಡ್ರಿ ಗೆಳೆಯರೇ, ನನ್ನ ಗೆಳೆಯರೇ, ನಾರ್ಮಲಿ ಪ್ರೇಮಲೋಕ ಬಹಳಷ್ಟು ಬಾರಿ ಕೇಳಿರ್ತಾರೆ ಈ ಹಾಡು. ಶಾಲೆ ಸ್ಪೆಷಲ್ನಲ್ಲಿ ರಿಕ್ವೆಸ್ಟ್ ಮಾಡುವಾಗ ರತನವರು ತಮ್ಮ ಧ್ವನಿಯಲ್ಲಿ ಖುಷಿ, ಆ ಖುಷಿಯಿಂದ ನನಗೆ ಸಿಕ್ತು ನೆಮ್ಮದಿ. ಈ ಶಾಲೆ ಸ್ಪೆಷಲ್ ಉದ್ದೇಶ ತಮ್ಮ ಶಾಲೆಯ ದಿನಗಳು ಸಿಹಿಯಾದ ನೆನಪುಗಳನ್ನು ತಾಜಾ ಮಾಡೋದು, ಈಗಿನ ಕ್ಷಣ ನೆಮ್ಮದಿಯಾಗಿರೋದು, ಇವತ್ತಿನ ದಿನ ಖುಷಿಯಾಗಿರೋದು. ಎಲ್ಲರೂ ತಮ್ಮ ಗೀತೆಯನ್ನು ನಾನು ಲೋಡ್ ಮಾಡೇನೆ, ಬರುತ್ತೆ ತಮ್ಮ ಗೀತೆ. ಸೊ ಸ್ನೇಹಿತರೆ, ಹಾಟ್ಲೈನ್ ಸಂಖ್ಯೆ 9019049094, ಈ ನಂಬರ್ ಮೇಲೆ ಕರೆ, ಮೆಸೇಜ್, ವಾಟ್ಸಪ್ ಮೆಸೇಜ್ ಮಾಡಿ. ದಿಸ್ ಇಸ್ ನಿಮ್ಮೊಂದಿಗೆ ನಾವು. ಶುಭ ಶುಕ್ರವಾರ 19 June 2024 ಬಂದ ಬಂದ ಬಂದ ಮಂಜುನಾಥ ಗಂಟೆ ಬಾರಿಸ್ಕೊತ ಬಂದ. ಇದು ಶಾಲೆ ಸ್ಪೆಷಲ್ ಕಾರ್ಯಕ್ರಮ, ಹಾಡನ್ನ ಕೇಳಿ ಮಜಾ ಮಾಡಿ.

0: ¡El rey!
1: ಕಾರ್ಯಕ್ರಮದ ಮುಂದಿನ ಹಾಡು ಬೈಲಾಂಗಲ್ ಕೋಟೆಗೆ ಹೋಗ್ತಾ ಪ್ರೀತಿಯಿಂದ ರಿಕ್ವೆಸ್ಟ್ ಮಾಡಿರುವ ಹಾಡಾಗಿದೆ. ಮತ್ತೊಮ್ಮೆ ಚಿತ್ರ ನಾನಿನ್ನ ಮರೆಯಲಾರೆ. ಟೈಟಲ್ ಹಾಡು ಅಡ್ವೊಕೇಟ್ ಪ್ರಮೀಳಾ ಹಂಪನವರವರು. ಕೇಳಿ ಮಜಾ ಮಾಡಿ.

ದಿಸ್ ನಿಮ್ಮೊಂದಿಗೆ ನಾವು ಶಾಲೆ ಸ್ಪೆಷಲ್ ಕಾರ್ಯಕ್ರಮ ಬಂದ ಬಂದ ಬಂದ ಮಂಜುನಾಥ ಗಂಟಿ ಬಾರಿಸ್ಕೊಂಡು ಬಂದ. ಆತ್ಮೀಯ ಸ್ನೇಹಿತರೆ, ಶಾಲೆ ಸ್ಪೆಷಲ್ ಕಾರ್ಯಕ್ರಮದ ಒಂದು ಗಮ್ಮತ್ ಏನಂದ್ರೆ, ನೀವು ರಿಕ್ವೆಸ್ಟ್ ಮಾಡಿರುವ ಹಾಡು ಈಗ ನಾನು ನಿಮ್ ಜೊತೆ ಶಾಲೆ ದಿನಗಳಲ್ಲಿ ಇದ್ರಿಗಿಲ್ಲ, ಆದ್ರೆ ಗೀತೆಯನ್ನ ನೀವು ಯಾವತ್ತು ರಿಕ್ವೆಸ್ಟ್ ಮಾಡ್ತೀರಾ, ನಿಮ್ಮ ಶಾಲೆ ದಿನಗಳು ನೆನಪಾಗುತ್ತೆ, ನಿಮ್ಮ ಮುಖದ ಮೇಲೆ ನಗು ಬರುತ್ತೆ, ಆ ಶಾಲೆಯ ಸಿಹಿಯಾದ ನೆನಪುಗಳನ್ನು ನೆನಪಿಸುತ್ತಾ ಈಗಿನ ಕ್ಷಣ ಆರಾಮಾಗುತ್ತೆ, ಹೌದಲ್ವಾ? ಬೈಲಾಂಗಲ್ ಕೋರ್ಟಿಗೆ ಹೋಗ್ತಾ ನಿನ್ನೆ ಅವರ ಜನ್ಮದಿನ ಇತ್ತು, ಇಷ್ಟು ಪ್ರೀತಿಯಿಂದ ಅವರು ನನ್ನನ್ನು ಕರೆದು ಪಾರ್ಟಿನಲ್ಲಿ ಊಟ, ಎಸ್ ಅಡ್ವೊಕೇಟ್ ಪ್ರಮೀಳಾ ಹಂಪನ್ ಅವರವರು ಕೊಟ್ಟಿರುವ ಪ್ರೀತಿಗೆ ಇನ್ನೆಲ್ಲಿ ನನ್ನ ಕಡೆ ಶಬ್ದನೇ ಇಲ್ಲ. ಅಂತ ಸಂದರ್ಭದಲ್ಲಿ ಅವರು ಬೈಲಾಂಗಲ್ ಕೋರ್ಟಿಗೆ ಹೋಗ್ತಾ, ನೋಡಿ ಅವರು ಬೈಲಾಂಗಲ್ ಇರಲಿ, ಬೆಳಗಾವಿ ಇರಲಿ, ಬೆಂಗಳೂರು ಇರಲಿ, ಎಲ್ಲೇ ಇರಲಿ, ಹೇಗೆ ಇರಲಿ, ವೇಣು ಧ್ವನಿಯನ್ನು ಸದಾ ಕೇಳ್ತಿರ್ತಾ ನಗು ನಗುತ್ತಾ ಈ ಹಾಡನ್ನ ರಿಕ್ವೆಸ್ಟ್ ಮಾಡಿದ್ರು. ಸೊ ಬನ್ನಿ ಸ್ನೇಹಿತರೆ, ಕಾರ್ಯಕ್ರಮದಲ್ಲಿ ಮತ್ತಾರು ಶ್ರುತಿ ಅವರು ನಿನ್ನಿಂದಲೇ ಈ ಗೀತೆಯೊಂದಿಗೆ ಕಾರ್ಯಕ್ರಮದಲ್ಲಿ ಭಾಗವಹಿಸಿದ್ದಾರೆ. ಮೆಲನ ಚಿತ್ರದ ಗೀತೆ, ನನ್ನ ಪ್ರೀತಿಯ ಅಪ್ಪು ಸರ್ ಅವರು, ಕರ್ನಾಟಕದ ರತ್ನ ಪುನೀತ್ ರಾಜ್ಕುಮಾರ್ ಸರ್ ಅವರು ಅಭಿನಯಿಸಿರುವ ಈ ಚಿತ್ರದ ಈ ಗೀತೆಯೊಂದಿಗೆ ಅವರು ಭಾಗವಹಿಸಿದ್ದಾರೆ. ಸವಿ ಸವಿ ನೆನಪು ಬಂತು ನೋಡಿ ಈ ಒಂದು ಹಾಡು. ಗಜಾನನ್ ಕಾಮ್ಕರ್ ಅವರು ಒಂದು ಗೀತೆ, ಹೊಸ ಇತಿಹಾಸ ಟೈಗರ್ ಪ್ರಭಾಕರ್ ಅವರು ಅಭಿನಯಿಸಿರುವ ಚಿತ್ರದ ಹಾಡೊಂದಿಗೆ ಕಾರ್ಯಕ್ರಮದಲ್ಲಿ ಭಾಗವಹಿಸಿದ್ದಾರೆ. ಸವಿ ಸವಿ ನೆನಪು ರೇಣುಕಾ ಅವರ ಹಾಡು ರೆಡಿಯಾಗಿದೆ. ರೇಣುಕಾ ಕಾಮ್ಕರ್ ಅವರು ಕರೆ ಮಾಡಿ ನಗ್ತಾ ನಗ್ತಾ ಇಷ್ಟು ಖುಷಿಯಿಂದ, ಅಯ್ಯೋ ನನಗೂ ಗೊತ್ತಿದ್ರಿಗಿಲ್ಲ, ಈ ಘಟನೆ ಬಹಳಷ್ಟು ಬಾರಿ ಆಗಿದ್ದಾರೆ, ಇಬ್ಬರೂ ಗೆಳತಿಯರು ಒಂದೇ ಹಾಡನ್ನು ರಿಕ್ವೆಸ್ಟ್ ಮಾಡಿಬಿಟ್ಟಿದ್ದಾರೆ. ಇವರ ಗೆಳೆತನಕ್ಕೆ ಯಾರ್ದು ದೃಷ್ಟಿ ಹತ್ತಲಾರದೆ ದೇವಿಯ ದಿನ ಇವತ್ತು ಒಳ್ಳೇದಾಗ್ಲಿ ಅಂತ ಬರೀ ಇವರಿಗಷ್ಟೇ ಅಲ್ಲ, ವೇಣು ಧ್ವನಿಯ ಕುಟುಂಬದ ಎಲ್ಲ ನನ್ನ ಮಹಿಳೆಯರೇ ಕೇಳಿ ಕೇಳಿ ಕೇಳಿ, ಶುಕ್ರವಾರ ದೇವಿಯ ವಾರ, ಮನೆಯಲ್ಲಿರೋ ಆ ದೇವಿ ಫೋಟೋನಲ್ಲಿರೋ ದೇವಿಗಿಂತ ನೀವು, ನಿಮಗೆ ದೇವಿ ಒಳ್ಳೇದು ಮಾಡಲಿ. ಈ ಪುರುಷರಿಗೆ ನಾನು ಹೇಳೋದಿಷ್ಟೇ, ಹಾ ಮಹಾಲಕ್ಷ್ಮಿ ಮನೆಗೆ ಬಾರಮ್ಮ, ಮಹಾಲಕ್ಷ್ಮಿ ಮನೆಗೆ ಯಾವಾಗ ಬರುತ್ತಾಳೆ, ನಿಮ್ಮ ಮನೆಯಲ್ಲಿ ನಿಮ್ಮ ಜೀವನದಲ್ಲಿರೋ ತಾಯಿ ತಂಗಿ ಅಕ್ಕ ಹೆಂಡತಿ ಇವರನ್ನ ನೀವು ಪ್ರೀತಿಯಿಂದ ಮರ್ಯಾದೆ ಕೊಡಿ, ಅವನು ಮುಖದ ಮೇಲೆ ನಗು ತಗೊಂಡು ಬನ್ನಿ ಅಷ್ಟ. ಮಹಾಲಕ್ಷ್ಮಿ ಅಲ್ಲಿ ನಿಮ್ಮ ಮನೆ ದೇವರ ಗುಡಿಯಾಗಿರೋ ಮಹಾಲಕ್ಷ್ಮಿ ತಾನಾಗಿ ಬರ್ತಾಳೆ. ಹಾಡನ್ನ ಕೇಳಿ ಮಜಾ ಮಾಡಿ.

ಟೆಲಿಫೋನ್ ಗೆಳತಿ, ವೆಲ್ಕಮ್ ವೆಲ್ಕಮ್, ಕುಶಲವೇ ಕ್ಷೇಮವೇ ಗೀತೆ. ಟು ದ ಬೆಸ್ಟ್ ಪೇರ್ ಆಫ್ ವೇಣು ಧ್ವನಿ, ಗೆಳತಿಯರ ಜೋಡಿ ರೇಣುಕಾ ಹಾಗೂ ಶೋಭಾ. ಸೊ ಸ್ನೇಹಿತರೆ, ಇವರ ಗೆಳೆತನ ಹೀಗೆ ಇರಲಿ ಅಂತ, ಇವರಿಗೂ ಗೊತ್ತಿರಲ್ಲ ಅಂತ ನನಗೆ ಮೆಸೇಜನ್ನು ಮಾಡಿದ್ದಾರೆ ಶೋಭಾ ಅವರು. ಗೀತೆ ಜಲ್ದಿ ಹತ್ತು. ಎಸ್, ಈಗ ನಿಮ್ಮದೇ ಗೀತೆ ಬರ್ತಾ ಇದೆ ಶೋಭಾ ಅವರೇ. ಅಜಯ್ ಚಿತ್ರದ್ದು ಹಾಡನ್ನು ಪ್ರಸಾರ ಮಾಡಿ ಅಂತ ಕೇಳ್ಕೊಂಡಿದ್ದಾರೆ. ಸೊ ಸ್ನೇಹಿತರೆ, ಸವಿತಾ ಅವರು ಬರ್ತಾ ಇದೆ ಅಜಯ್ ಚಿತ್ರದ್ದು. ಏನಾಯಿತು ನನಗಿಂದ? ಎಸ್, ಈ ಹಾಡು ನಿಮಗೋಸ್ಕರ ಸವಿತಾ ಅವರೇ. ಆತ್ಮೀಯ ಸ್ನೇಹಿತರೆ, ದಸ್ ಇಸ್ ನಿಮ್ಮೊಂದಿಗೆ ನಾವು ಸ್ಪೆಷಲ್ ಶಾಲೆ ಸ್ಪೆಷಲ್ ಕಾರ್ಯಕ್ರಮ. ಇವತ್ತಿನ ಕಾರ್ಯಕ್ರಮದಲ್ಲಿ ತಾವು ತಮ್ಮ ಶಾಲೆ ದಿನಗಳಲ್ಲಿ ಕೇಳಿರುವ ಒಂದು ಸುಮಧುರವಾದ ಗೀತೆಯನ್ನು ರಿಕ್ವೆಸ್ಟ್ ಮಾಡುವುದೇ ಕಾರ್ಯಕ್ರಮದ ವಿಶೇಷತೆ. ಇನ್ನೊಂದು 4 ವಿಂಡೋ ಸೀಟ್ ಖಾಲಿ ಇದೆ, ರಿಕ್ವೆಸ್ಟ್ ಮಾಡಿ ಉತ್ತಮ ಗೀತೆಗಳು. ಹಾಗೆ ಆ್ಯಪ್ನಲ್ಲಿ ನಮ್ಮ ಶೋಭಾ ಡೌಲಿ ಅವರ ಗೀತೆ ಅವರ ಗೆಳತಿಗೋಸ್ಕರ, ಅವರ ಗೆಳತಿ ರೇಣುಕಾ ಕಾಮ್ಕರ್ ಅವರು ರಿಕ್ವೆಸ್ಟ್ ಮಾಡಿರೋ ಗೀತೆ ಅವರ ಗೆಳತಿ ಶೋಭಾ ಅವ್ರಿಗೋಸ್ಕರ. ಇಬ್ಬರು ಒಂದ ಗೀತೆ ರಿಕ್ವೆಸ್ಟ್ ಮಾಡಿದ್ದಾರೆ, ಇಬ್ಬರಿಗೂ ಗೊತ್ತಿಲ್ಲ ನೋಡಿ. ಹಿಂಗಿರಬೇಕು ಗೆಳತನ, ಹಾಡನ್ನು ಕೇಳಿ ಮಜಾ ಮಾಡಿ.

ಹೊನ್ನಾಳಿಯ KLE ಫಿಸಿಯೋಥೆರಪಿ ಕಾಲೇಜ್ ನಿಮ್ಮ ಕನಸಿಗೆ ನೀಡುವೆವು ಹೊಸ ಸ್ಟೇಜ್. ಅತ್ಯಾಧುನಿಕ ಲ್ಯಾಬ್, ಸ್ಮಾರ್ಟ್ ಕ್ಲಾಸ್ ರೂಮ್ಗಳ ಸೌಲಭ್ಯ, ನುರಿತ ತಜ್ಞರಿಂದ ಕ್ಲಿನಿಕಲ್ ತರಬೇತಿ ಲಭ್ಯ, ಬಿಪಿಟಿ ಪ್ರವೇಶಗಳು ಆರಂಭವಾಗಿದೆ. ಬನ್ನಿ, ಉಜ್ವಲ ಭವಿಷ್ಯ ನಿಮ್ಮದಾಗಿದೆ. KLE ಫಿಸಿಯೋಥೆರಪಿ ಕಾಲೇಜ್, ಹುಬ್ಬಳ್ಳಿ. ಹೆಚ್ಚಿನ ಮಾಹಿತಿಗಾಗಿ ಕರೆ ಮಾಡಿ 8660335218. ವೆಬ್ಸೈಟ್ kcpt.kahir.edu.in. KLE ಸಂಸ್ಥೆ ನಿಮ್ಮ ಯಶಸ್ಸಿನ ಭರವಸೆ.

Dus maar weer weg.

ಪ್ರೆಸ್ ಮಾಡಿದವರು ಕಾರ್ಯಕ್ರಮದ ಈ ಹಾಡು.

ಬಸವನಂದರವರು ಕೃಷ್ಣದೇವರ ಸ್ಯಾನಿಗೌರ ಧ್ವನಿಯಲ್ಲಿ ಬರ್ತಾರೆ. ಹೊಸ ಇತಿಹಾಸ ಚಿತ್ರದು ಟೈಗರ್ ಪ್ರಭಾಕರ್ ಚಿತ್ರದ ಹಾಡು ನಟ ನಟಿ ಸ್ಪೆಷಲ್ ಮಾಡಿದಾಗ ಟೈಗರ್ ಪ್ರಭಾಕರ್ ಅವರು ಬಂದು ಒಂದು ತಗೊಂಡು ಬನ್ನಿ ಅಂತ ರಿಕ್ವೆಸ್ಟ್ ಮಾಡಿದ್ರೆ ನಾನಂದೇ 100% ತಗೊಂಡು ಬಂದೇ ಬರುತ್ತೇನೆ.

ಆತ್ಮೀಯ ಸ್ನೇಹಿತರೆ, ಕರ್ನಾಟಕದ ರತ್ನ ಪವರ್ ಸ್ಟಾರ್ ಪುನೀತ್ ರಾಜ್ಕುಮಾರ್ ಅಭಿನಯಿಸಿರುವ ಚಿತ್ರದ ಹಾಡಿನೊಂದಿಗೆ ಇವರು ಭಾಗವಹಿಸಿದ್ದಾರೆ. ಮಿಲನ ಚಿತ್ರ 2007 ಇರಬಹುದ್ರೆ ನಾ 7ನೇ ತಿನಲ್ಲಿ ಈ ಒಂದು ಚಿತ್ರದ ಹಾಡು ಬಂದಿತ್ತು. ಸೊ ಶ್ರುತಿ ಅವರು ರಿಕ್ವೆಸ್ಟ್ ಮಾಡಿರುವ ಈ ಗೀತೆ ಆಗಿದೆ. ರೆಡಿ? ಸೊ ವಿನೋದ್ ಅವರೇ, ನೀವು ರಿಕ್ವೆಸ್ಟ್ ಮಾಡಿದ್ರಿ ಪ್ರೀತ್ಸೋ ತಪ್ಪ ಟೈಟಲ್ ಹಾಡು. ಟೈಟಲ್ ಗೀತೆ ಅಂದ್ರೆ ನನಗೆ ರಾಜ ಬಂದಿದೆ, ಇದೇನಾ ಹಾಡು? ಎಸ್. ಸೊ ಬನ್ನಿ, ಈ ಗೀತೆ ಆದ ತಕ್ಷಣ ಸವಿತಾ ಅವರು ರಿಕ್ವೆಸ್ಟ್ ಮಾಡಿರುವ ಹಾಡು ಏನಾಯ್ತು ನನಗೆ ಈ ದಿನ ಅನ್ನೋ ಗೀತೆ ಅಜಯ್ ಚಿತ್ರದ್ದು. ಸ್ನೇಹಿತರೆ, ದಿಸ್ ಇಸ್ ನಿಮ್ಮೊಂದಿಗೆ ನಾವು ಶಾಲೆ ಸ್ಪೆಷಲ್ ಕಾರ್ಯಕ್ರಮದ ವಿಶೇಷತೆ. ನೀವು ನಿಮ್ಮ ಶಾಲೆ ದಿನಗಳಲ್ಲಿ ಕೇಳಿರುವ ಸುಮಧುರವಾದ ಒಂದು ಗೀತೆಯನ್ನು ರಿಕ್ವೆಸ್ಟ್ ಮಾಡಿ ಅಂತ ಹೇಳಿದೆ, ಅದಕ್ಕೆ ತಕ್ಕಂತೆ ಗೀತೆಯನ್ನು ನೀವು ರಿಕ್ವೆಸ್ಟ್ ಮಾಡಿದ್ದೀರಾ. ಒಳ್ಳೊಳ್ಳೆ ಗೀತೆಗಳು, ದಿಸ್ ಇಸ್ ನಿಮ್ಮೊಂದಿಗೆ ನಾವು. ಶುಭ ಶುಭ ಶುಕ್ರವಾರ, ದೇವಿಯ ವಾರ. ಎಸ್, ಇದು ಸ್ಪೆಷಲ್. ಬಂದ ಬಂದ ಬಂದ ಮಂಜುನಾಥ ಗಂಟಿ ಬಾರಿಸ್ಕೊತ ಬಂದ. ಶಾಲೆ ಸ್ಪೆಷಲ್ ಕಾರ್ಯಕ್ರಮ, ಕಾರ್ಯಕ್ರಮದ ವಿಶೇಷತೆ ಆತ್ಮೀಯ ಸ್ನೇಹಿತರೆ, ಕನ್ನಡ ಚಿತ್ರರಂಗದ ಒಂದು ಗೀತೆ, ಆ ಗೀತೆ ನಿಮ್ಮ ಶಾಲೆ ದಿನಗಳದ್ದು ಆಗಿರಬೇಕು. ನೋಡಿದ್ರಲ್ಲ ಹೆಂಗೆ ಹೆಂಗೆ ಗೀತೆಗಳು ಬರ್ತಾ ಇದೆ. ನಮ್ಮ ಗಜಾನನ್ ಕಾಮ್ಕರ್ ಅವರ ಹಾಡಾಯಿತು ಪ್ರಸಾರ, ಹೊಸ ಇತಿಹಾಸ ಈ ಚಿತ್ರದ್ದು ಹಾಡು. ಸೊ ಸ್ನೇಹಿತರೆ, ಅವರು ಅವರ ಶಾಲೆ ದಿನಗಳಲ್ಲಿ ಕೇಳಿರುವ ಹಾಡಾಗಿತ್ತು. ಆ ಹಾಡೊಂದಿಗೆ ಸ್ನೇಹಿತರೆ ಅವರು ಭಾಗವಹಿಸಿದರು. ಈಗ ಮುಂದಿನ ಗೀತೆ, ನಿನ್ನಿಂದಲೇ ಕನಸೊಂದು ಶುರುವಾಗಿದೆ.

ಹುಬ್ಬಳ್ಳಿಯ KLE ಫಿಸಿಯೋಥೆರಪಿ ಕಾಲೇಜ್ ನಿಮ್ಮ ಕನಸಿಗೆ ನೀಡುವೆವು ಹೊಸ ಸ್ಟೇಜ್. ಅತ್ಯಾಧುನಿಕ ಲ್ಯಾಬ್, ಸ್ಮಾರ್ಟ್ ಕ್ಲಾಸ್ ರೂಮ್ಗಳ ಸೌಲಭ್ಯ, ನುರಿತ ತಜ್ಞರಿಂದ ಕ್ಲಿನಿಕಲ್ ತರಬೇತಿ ಲಭ್ಯ, ಬಿಪಿಟಿ ಪ್ರವೇಶಗಳು ಆರಂಭವಾಗಿದೆ. ಬನ್ನಿ, ಉಜ್ವಲ ಭವಿಷ್ಯ ನಿಮ್ಮದಾಗಿದೆ. KLE ಫಿಸಿಯೋಥೆರಪಿ ಕಾಲೇಜ್, ಹುಬ್ಬಳ್ಳಿ. ಹೆಚ್ಚಿನ ಮಾಹಿತಿಗಾಗಿ ಕರೆ ಮಾಡಿ 8660335218. ವೆಬ್ಸೈಟ್ kcpt.kahir.edu.in. KLE ಸಂಸ್ಥೆ ನಿಮ್ಮ ಯಶಸ್ಸಿನ ಭರವಸೆ.

KLE ಫಾರ್ಮಸಿ ಕಾಲೇಜು ಬೆಳಗಾವಿ 2026-27 ಪ್ರವೇಶಗಳು ಪ್ರಾರಂಭ. ವಿಮಾನ ನಿಲ್ದಾಣ ರಸ್ತೆ ಬಸವನ್ ಕುರ್ಚಿ ಬೆಳಗಾವಿಯಲ್ಲಿರುವ ಅತ್ಯಾಧುನಿಕ ಸೌಲಭ್ಯವುಳ್ಳ ಹೊಸ ಕ್ಯಾಂಪಸ್ ಗೆ ಕಾಲೇಜ್ ಸ್ಥಳಾಂತರಗೊಂಡಿದೆ. ವಿವಿಧ ಕೋರ್ಸ್ಗಳು ಬಿಫಾರ್ಮ್, ಫಾರ್ಮ್ ಡಿ, ಎಂ ಫಾರ್ಮ್ ಮತ್ತು PhD ಸೇರಿದಂತೆ ಫಾರ್ಮಸಿ ಕ್ಷೇತ್ರದಲ್ಲಿ ಉನ್ನತ ಶಿಕ್ಷಣ ಪಡೆಯಲು ಸುವರ್ಣ ಅವಕಾಶ. ಕಾಲೇಜಿನ ಪ್ರಮುಖ ವಿಶೇಷತೆಗಳು: 100+ ವರ್ಷಗಳ ಶೈಕ್ಷಣಿಕ ಇತಿಹಾಸ ಮತ್ತು ಅನುಭವ, ವಿಶ್ವದಾದ್ಯಂತ 3,000+ ಹಳೆಯ ವಿದ್ಯಾರ್ಥಿಗಳ ಬಲಿಷ್ಠ ನೆಟ್ವರ್ಕ್, ಬೆಳಗಾವಿಯ ಏರ್ಪೋರ್ಟ್ ರಸ್ತೆಯಲ್ಲಿರುವ ಸುಸಜ್ಜಿತ ಹಾಗೂ ಅತ್ಯಾಧುನಿಕವಾದ ಹೊಸ ಆವರಣ, ಔಟ್ಕಮ್ ಬೇಸ್ಡ್ ಎಜುಕೇಶನ್, ಫಲಿತಾಂಶ ಆಧಾರಿತ ಶಿಕ್ಷಣ ಪದ್ಧತಿ, ಅಡ್ವಾನ್ಸ್ ಡಿಜಿಟಲ್ ಲರ್ನಿಂಗ್ ಎಕೋಸಿಸ್ಟಮ್, ಜಾಗತಿಕ ಮಟ್ಟದ ಗ್ರಂಥಾಲಯ, ವಿಶ್ವ ದರ್ಜೆಯ ಪುಸ್ತಕ ಮತ್ತು ಮಾಹಿತಿ ಕೇಂದ್ರ, ಪ್ರಾಯೋಗಿಕ ತರಬೇತಿ ಸೌಲಭ್ಯ, ಆಧುನಿಕ ವಿದ್ಯಾರ್ಥಿ ನಿಲಯಗಳು ಮತ್ತು ಕ್ರೀಡಾ ಮೂಲ ಸೌಕರ್ಯಗಳು. NAC A+ ಗ್ರೇಡ್ ಮತ್ತು NIRF ಶ್ರೇಯಾಂಕ ಹೊಂದಿರುವ ಪ್ರತಿಷ್ಠಿತ ಸಂಸ್ಥೆಯಲ್ಲಿ ಗುಣಮಟ್ಟದ ಶಿಕ್ಷಣ ಮತ್ತು ಉದ್ಯೋಗ ಅವಕಾಶಕ್ಕೆ ಆದ್ಯತೆ. ಹೆಚ್ಚಿನ ಮಾಹಿತಿಗಾಗಿ ಕರೆ ಮಾಡಿ ದೂರವಾಣಿ ಸಂಖ್ಯೆ 08312471399, ಮೊಬೈಲ್ ಸಂಖ್ಯೆ 9740639702, ವೆಬ್ಸೈಟ್ www.kleefarm.edu.

0: ಹುಬ್ಬಳ್ಳಿಯ ಕೆಎಲ್ಇ ಫಿಸಿಯೋಥೆರಪಿ ಕಾಲೇಜ್ ನಿಮ್ಮ ಕನಸಿಗೆ ನೀಡುವೆವು ಹೊಸ ಸ್ಟೇಜ್. ಅತ್ಯಾಧುನಿಕ ಲ್ಯಾಬ್, ಸ್ಮಾರ್ಟ್ ಕ್ಲಾಸ್ ರೂಮ್ಗಳ ಸೌಲಭ್ಯ, ನುರಿತ ತಜ್ಞರಿಂದ ಕ್ಲಿನಿಕಲ್ ತರಬೇತಿ ಲಭ್ಯ. ಬಿಪಿಟಿ ಪ್ರವೇಶಗಳು ಆರಂಭವಾಗಿದೆ. ಬನ್ನಿ, ಉಜ್ವಲ ಭವಿಷ್ಯ ನಿಮ್ಮದಾಗಿದೆ. ಕೆಎಲ್ಇ ಫಿಸಿಯೋಥೆರಪಿ ಕಾಲೇಜ್, ಹುಬ್ಬಳ್ಳಿ. ಹೆಚ್ಚಿನ ಮಾಹಿತಿಗಾಗಿ ಕರೆ ಮಾಡಿ 8660335218. ವೆಬ್ಸೈಟ್ kcpt.kahir.edu.in. ಕೆಎಲ್ಇ ಸಂಸ್ಥೆ, ನಿಮ್ಮ ಯಶಸ್ಸಿನ ಭರವಸೆ.
1: ನೀವು ಕೇಳ್ತಾ ಇದ್ದೀರಾ ಬೆಳಗಾವಿಯ ಮೊಟ್ಟ ಮೊದಲ ರೇಡಿಯೋ ಕೇಂದ್ರ ವೇಣು ಧ್ವನಿ, ಇದು 90.4 FM KLE ಕನಸು. ಆತ್ಮೀಯ ಸ್ನೇಹಿತರೆ, ದಿಸ್ ಇಸ್ ನಿಮ್ಮೊಂದಿಗೆ ನಾವು. ಶುಭ ಶುಕ್ರವಾರದ ಸ್ಪೆಷಲ್ ಶಾಲೆ ಸ್ಪೆಷಲ್ ಕಾರ್ಯಕ್ರಮ ಬಂದ ಬಂದ ಬಂದ ಮಂಜುನಾಥ ಗಂಟಿ ಬಾರಿಸ್ಕೋದ್ ಬಂತ. ಆತ್ಮೀಯ ಸ್ನೇಹಿತರೆ, ಈ ಕಾರ್ಯಕ್ರಮದ ವಿಶೇಷತೆ ನಮ್ಮ ಕನ್ನಡ ಚಿತ್ರರಂಗದ ಒಂದು ಹಾಡು. ಆದರೆ ನಿಯಮ ಏನಂದರೆ, ನೀವು ನಿಮ್ಮ ಶಾಲೆ ದಿನಗಳಲ್ಲಿ ಕೇಳಿರುವ ಒಂದು ಸುಮಧುರವಾದ ಗೀತೆಯನ್ನು ರಿಕ್ವೆಸ್ಟ್ ಮಾಡಿ ಕಾರ್ಯಕ್ರಮದಲ್ಲಿ ಭಾಗವಹಿಸಿ. ಸೊ ಸ್ನೇಹಿತರೆ, ಎಸ್, ಅದಕ್ಕೆ ತಕ್ಕಂತೆ ಗೀತೆಯನ್ನು ರಿಕ್ವೆಸ್ಟ್ ಮಾಡಿ ಹೌಸ್ಫುಲ್ ಮಾಡಿಸಿದ್ರೆ ಒಳ್ಳೊಳ್ಳೆ ಗೀತೆಗಳು. ಕಾರ್ಯಕ್ರಮದ ಮುಂದಿನ ಹಾಡು ಚಿಕ್ಕಬುಕು ರೈಲು, ಗೀತೆಯನ್ನು ಚಂದನರು ರಿಕ್ವೆಸ್ಟ್ ಮಾಡಿದ್ದಾರೆ. ತದನಂತರ ಬರೋ ಗೀತೆ ಸ್ನೇಹಿತರ ಲಕ್ಷ್ಮಿಯವರು ರಿಕ್ವೆಸ್ಟ್ ಮಾಡಿರುವ ಇಂದು ಮಾನಿ ಎಲ್ಲ ಹಬ್ಬ. ಮಂಜುನಾಥ್ ಅವರೇ, ನಿಜವಾಗ್ಲೂ ಈ ಗೀತೆಗಳು ನಾವು ಕೇಳುವಾಗ ನಮ್ಮ ಶಾಲೆ ದಿನಗಳು ನೆನಪಾಗುತ್ತೆ. ಸೊ ಅದಕ್ಕೆ ಧನ್ಯವಾದ ಅಂತ ತಿಳಿಸಿದ್ದಾರೆ ಲಕ್ಷ್ಮಿಯವರೇ. ಥ್ಯಾಂಕ್ ಯು ಸೋ ಮಚ್. ಸನ್ ಸನ್ನನರೇ, ಈ ಗೀತೆಯೊಂದಿಗೆ ಕಾರ್ಯಕ್ರಮದಲ್ಲಿ ಭಾಗವಹಿಸಿದ್ದಾರೆ ಆತ್ಮೀಯ ಸ್ನೇಹಿತರೆ ಪ್ರತೀಕ್ಷಾ ಅವರು. ತದನಂತರ ಗೀತೆ ಈ ಟಚ್ಚಲ್ಲಿ ಏನೋ ಇದೆ, ಈ ಗೀತೆಯನ್ನು ಮಹೇಶ್ ಅವರು ರಿಕ್ವೆಸ್ಟ್ ಮಾಡಿದ್ದಾರೆ. ಅದಾದ ತಕ್ಷಣ ನಿಂತಲ್ಲಿ ನಿಲ್ಲಲಾರಿ ಅನ್ನೋ ಒಂದು ಗೀತೆಯೊಂದಿಗೆ ಸಂತೋಷ್ ಅವರು ಭಾಗವಹಿಸಿದ್ದಾರೆ. ಆತ್ಮೀಯ ಸ್ನೇಹಿತರೆ, ಕಾರ್ಯಕ್ರಮ ನಿಮ್ಮೊಂದಿಗೆ ನಾವು, ಶಾಲೆ ಸ್ಪೆಷಲ್ ಉದ್ದೇಶ ನಿಮ್ಮೆಲ್ಲರಿಗೂ ಗೊತ್ತು. ನಿಮ್ಮ ಶಾಲೆ ದಿನಗಳನ್ನು ನೆನಪಿಸುತ್ತಾ ನಿಮ್ಮ ಮುಖದ ಮೇಲೆ ಒಂದು ನಗು ತಗೊಂಡು ಬರುತ್ತಾ ಈಗಿನ ಕ್ಷಣ ಸುಖವಾಗಿ ಕಳೀರಿ. ಇದೇ ನೋಡ್ರಿ ಕಾರ್ಯಕ್ರಮದ ನನ್ನ ಉದ್ದೇಶ. ನಾನು ಪ್ರಯತ್ನ ಇಷ್ಟೇ ಮಾಡುದು ಆತ್ಮೀಯ ಸ್ನೇಹಿತರೆ, ರೇಡಿಯೋ ಮುಖಾಂತರ ತಮ್ಮೆಲ್ಲರಿಗೂ ಮುಖದ ಮೇಲೆ ನಗು. ನಿಮ್ಮ ಜೀವನದಲ್ಲಿ ದೇವರು ಕೊಟ್ಟಿರೋ ಎರಡು ಬೆಸ್ಟ್ ಬಹುಮಾನ, ಕಲ್ಪನೆ ಆಮೇಲೆ ನೆನಪು. ಒಳ್ಳೆಗೆ ಕಲ್ಪನೆ ಮಾಡಿ, ಒಳ್ಳೆ ನೆನಪು, ಸಿಹಿಯಾದ ನೆನಪನ್ನು ನೆನಪಿಸಿ ಈಗಿನ ಕ್ಷಣ ಮುಖದ ಮೇಲೆ ಒಂದು ನಗು ತಗೊಂಡು ಬನ್ನಿ. ಹಾಡನ್ನು ಕೇಳಿ ಮಜಾ ಮಾಡಿ.

ಕಾರ್ಯಕ್ರಮದ ಮುಂದಿನ ಗೀತೆ ಇಂದು ಬಾನಿಗೆಲ್ಲ ಹಬ್ಬ ಬರ್ತಾ ಇದೆ. ಬನ್ನಿ ಆತ್ಮೀಯ ಸ್ನೇಹಿತರೆ, ಈ ಗೀತೆಯನ್ನ ಕೇಳೋಣ. ಸ್ನೇಹಿತರೆ, ಕಾರ್ಯಕ್ರಮದಲ್ಲಿ ತಾವು ಗೀತೆಯನ್ನ ರಿಕ್ವೆಸ್ಟ್ ಮಾಡಿರ್ತೀರಾ, ಆ ಗೀತೆಯನ್ನ ನೀವು ಕೇಳ್ತೀರಾ. ನಿಮ್ಮ ಗೀತೆ ಬಂದಾಗ ನಿಮ್ಮ ಶಾಲೆ ದಿನಗಳು ನೆನಪಾಗಿ ನಿಮ್ಮ ಮುಖದ ಮೇಲೆ ನಗು ಬಂದ್ರೆ ಇದೇ ಕಾರ್ಯಕ್ರಮದ ಗುರಿ ಹಾಗೂ ಉದ್ದೇಶ. ಸೊ ಸ್ನೇಹಿತರೆ, ಈಗ 21 ಜೂನ್ ಇದೇ ಶುಭ ರವಿವಾರ ಯೋಗ ದಿನಾಚರಣೆ, ಅಂತಾರಾಷ್ಟ್ರೀಯ ಯೋಗ ದಿನ ಬರ್ತಾ ಇದೆ, ರವಿವಾರ ಇದೆ. ಪ್ರಾರಂಭ ಮಾಡಿ, ತಮ್ಮ ಜೀವನದಲ್ಲಿ ಯೋಗ ಅಳವಡಿಸ್ಕೊಳ್ಳಿ. ತಮಗೆ ಗೊತ್ತಾಗುತ್ತೆ, ಮೊದಲನೇ ದಿನವೇ ನಾನು ಯಾವಾಗಿಂದ ಹೇಳ್ತಾ ಇರ್ತೇನೆ, 120 ಸೆಕೆಂಡ್ ಅಷ್ಟ ಸ್ವಲ್ಪ ಧ್ಯಾನ ಮಾಡಿರಿ, ಸ್ವಲ್ಪ ಉಸಿರಾಟದ ಮೇಲೆ ಗಮನ ಕೊಟ್ಟು, ಒಂದು ರೌಂಡ್ ಸೂರ್ಯ ನಮಸ್ಕಾರ ಮಾಡಲಿಲ್ಲ ಏನು ತಪ್ಪಿಲ್ಲ. ನಿಮ್ಮ ಪರಿಚಯದಲ್ಲಿ, ನಿಮ್ಮ ಓಣ್ಯಾಗ, ನಿಮ್ಮ ಊರಿನಲ್ಲಿ ಗುರುಗಳಿದ್ರೆ ಹೋಗಿ. ಇದಕ್ಕೆ ಯಾಕೆ ರೊಕ್ಕ ಇಂಟರ್ನೆಟ್ ಮೇಲಿದೆ ಅಂತ ತಿಳ್ಕೊಳ್ಳಿಕ್ಕೆ ಹೋಗಬೇಡಿ. ಯೋಗ ಈಸ್ ಆಲ್ವೇಸ್ ಅ ಗುರು ಶಿಷ್ಯ ಪದ್ಧತಿ. ಸೊ ಸ್ನೇಹಿತರೆ, ಅಳವಡಿಸ್ಕೊಳ್ಳಿ, ಇದರ ಒಂದು ಸದುಪಯೋಗ ಪಡೆದುಕೊಳ್ಳಿ. ಏಕೆಂದರೆ ಭಾರತ ದೇಶದಲ್ಲಿ ಹುಟ್ಟಿ ಯೋಗ ಇಲ್ಲಿದ್ದೇ ರೀ ಸ್ನೇಹಿತರೆ. ಸೊ ಫಾರಿನ್, ಎಸ್, ಹೊರ ದೇಶದವರು ನಮ್ಮ ಯೋಗ ಪದ್ಧತಿಯನ್ನು ಅಳವಡಿಸ್ಕೊಂಡು ತಮ್ಮ ಜೀವನದಲ್ಲಿ ಅವ್ರು ಏನು ಇಲ್ಲಿ ನಾವು ತಿನ್ನತ್ತೇವೆ ನೋಡ್ರಿ, ಈಗ ಪಿಜ್ಜಾ ಬರ್ಗರ, ಅವರು ಅದನ್ನು ಬಿಟ್ಟಾಕಿದ್ದಾರೆ. ನಮ್ಮ ಸಾಂಪ್ರದಾಯಿಕ ಆಹಾರವನ್ನು ಅವರು ಸೇವಿಸ್ತಾ ಇದ್ದಾರೆ, ಅವರ ಬೇಡವಾದ ಆಹಾರವನ್ನು ನಾವು ಸೇವಿಸ್ತಾ ಇದ್ದೇವೆ. ನಾವಂದರೆ ನಮ್ಮ ಯುವಕ ಯುವತಿರು. ಈಗ ನೀವು ಇನ್ಸ್ಟಾಗ್ರಾಮ್ ತೆಗೆದು ನೋಡಿದ್ರೂ ಅಥವಾ ಮಾರ್ಕೆಟ್ನಲ್ಲಿ ಹೋದ್ರೂ ಫ್ರೂಟ್ ಅಂಗಡಿಗಳು ಎಷ್ಟು ಕಾಣಿಸ್ತಾವ, ಹಣ್ಣು ಹಂಪ್ಲದ ಅಂಗಡಿಗಳು ಬಹಳ ಕಮ್ಮಿ ಕಾಣಿಸ್ತಾವ. ಆದ ನನಗೆ ಬೇಕು ಗೋಬಿ ಮಂಚೂರಿಯನ್ನ, ಆದ ಈದ ಬಟಾಟೆದ ಒಂದು ಏನೋ ಅದೊಂದು ಹಿಂಗೆ ಟ್ವಿಸ್ಟರ. ನೀವು ನೋಡಿ ಸ್ನೇಹಿತರೆ, ಆಹಾರ ಪದ್ಧತಿಯಲ್ಲಿ ಬದಲಾವಣೆ ಆಗಿದೆ. ರಾತ್ರಿ ಲೇಟಾಗಿ ಮಲ್ಕೊಳ್ಳೋದು ಬಹಳ ನಾರ್ಮಲ್ ಮಾಡಿಬಿಟ್ಟಿದ್ದಾರೆ. ಈ ಎಲ್ಲ ವಿಷಯಗಳು ಯಾಕೆ ಹೇಳ್ತಾ ಇದ್ದೇನೆ ಅಂದರೆ ಸ್ನೇಹಿತರೆ, ವಿ ಹ್ಯಾವ್ ಲಾಸ್ ದ ಟಚ್. ನಮ್ಮ ಹಿರಿಯರು ನಮಗೆ ಆಲ್ರೆಡಿ ಹೇಳಿ ಹೋಗಿರುವ ಮಾತು ಇದು. ಕರೆಕ್ಟಾದ ಸಮಯದಲ್ಲಿ ಮಲಗೋದು, ಜಲ್ದಿ ಹೇಳೋದು, ಸ್ವಲ್ಪ ವ್ಯಾಯಾಮ ಮಾಡೋದು, ಹೆಚ್ಚೇನಿಲ್ಲ, ಲೈಟಾಗಿ ಅವರು ಅದನ್ನೆಲ್ಲ ಮಾಡ್ತಿದ್ರು. ನಾನು ಅದಕ್ಕೆ ಹೇಳೋದು, ತಮ್ಮ ಮನೆಯಲ್ಲಿರೋ ಹಿರಿಯರೊಂದಿಗೆ ಮಾತನಾಡಿ, ಅವರ ಅನುಭವವನ್ನು ಕೇಳಿ, ಅವರೊಂದಿಗೆ ಮಾತನಾಡಿದರೆ, ಅವರ ಅನುಭವ ಕೇಳಿದರೆ ನಿಮಗೂ ಸಿಗುತ್ತೆ ಜೀವನದಲ್ಲಿ ಒಂದು ಉತ್ತಮ ಮಾರ್ಗ. ಸೊ ಆತ್ಮೀಯ ಸ್ನೇಹಿತರೆ, ಬರೋ ರವಿವಾರ ಅಲ್ಲಿವರೆಗೂ ಕಾಯಲಿಕ್ಕೆ ಹೋಗಬೇಡಿ. ಪ್ರಾರಂಭಿಸಿ ಯೋಗ ತಮ್ಮ ಜೀವನದಲ್ಲಿ ಅಳವಡಿಸ್ಕೊಳ್ಳಿ ಅಂತ ಹೇಳ್ತಾ ಇಂದು ಬಾನಿಗೆಲ್ಲ ಹಬ್ಬ. ಈ ಗೀತೆ ನೆನಪಿರಲಿ, ಚಿತ್ರದ್ದು ಹಾಡನ್ನು ಕೇಳಿ ಮಜಾ ಮಾಡಿ.

ಚಿಕ್ಕೋಡಿಯಾ KLE ಕಾಲೇಜ್ ಆಫ್ ಇಂಜಿನಿಯರಿಂಗ್ ಅಂಡ್ ಟೆಕ್ನಾಲಜಿ KLECET 2026-27 ಪ್ರವೇಶಗಳು ಪ್ರಾರಂಭ. BE ಕೋರ್ಸ್ಗಳು ಸಿವಿಲ್, ಮೆಕ್ಯಾನಿಕಲ್, ಎಲೆಕ್ಟ್ರಾನಿಕ್ ಅಂಡ್ ಕಮ್ಯುನಿಕೇಶನ್, ಕಂಪ್ಯೂಟರ್ ಸೈನ್ಸ್ ಮತ್ತು ಆರ್ಟಿಫಿಷಿಯಲ್ ಇಂಟೆಲಿಜೆನ್ಸ್ ಹಾಗೂ ಡೇಟಾ ಸೈನ್ಸ್ ಇಂಜಿನಿಯರಿಂಗ್ ಲಭ್ಯ. PG ಕೋರ್ಸ್ಗಳು MBA ಮಾಸ್ಟರ್ ಆಫ್ ಬಿಸಿನೆಸ್ ಅಡ್ಮಿನಿಸ್ಟ್ರೇಷನ್ ಮತ್ತು MCA ಮಾಸ್ಟರ್ ಆಫ್ ಕಂಪ್ಯೂಟರ್ ಅಪ್ಲಿಕೇಶನ್ ಪದವಿಗಳು ಲಭ್ಯ. MBA ಮಾನ್ಯತೆ ಪಡೆದಿದ್ದು VTU ಮಾಡೆಲ್ ಇಂಜಿನಿಯರಿಂಗ್ ಕಾಲೇಜ್ ಎಂದು ಗುರುತಿಸಲ್ಪಟ್ಟಿದೆ. ಉದ್ಯೋಗಾವಕಾಶ 100% ಪ್ಲೇಸ್ಮೆಂಟ್ ನೆರವು ಮತ್ತು ಇನ್ಫೋಸಿಸ್, ಟಾಟಾ, ವಿಪ್ರೋದಂತಹ 50 ಹೆಚ್ಚು ಕಂಪನಿಗಳಿಂದ ನೇಮಕಾತಿ. UPSC, KPSC, ಗೇಟ್ ಮತ್ತು ಶೈಕ್ಷಣಿಕ ಕಾರಾಗಾರಗಳಿಗೆ ವಿಶೇಷ ತರಬೇತಿ ನೀಡಲಾಗುತ್ತಿದೆ. ಕಂಪ್ಲೀಟ್ ವೈಫೈ ಕ್ಯಾಂಪಸ್, ಸುಸಜ್ಜಿತ ಗ್ರಂಥಾಲಯ ಮತ್ತು ಡಿಜಿಟಲ್ ತರಗತಿಗಳಿವೆ. ವಿದ್ಯಾರ್ಥಿ ಮತ್ತು ವಿದ್ಯಾರ್ಥಿನಿಯರಿಗೆ ಪ್ರತ್ಯೇಕವಾದ ಸುಸಜ್ಜಿತ ಹಾಸ್ಟೆಲ್ ಸೌಲಭ್ಯವಿದೆ. ಸುತ್ತಮುತ್ತಲಿನ 10 ಹೆಚ್ಚು ಪ್ರಮುಖ ಮಾರ್ಗಗಳಲ್ಲಿ ಕಾಲೇಜ್ ಬಸ್ಸು ಸೌಲಭ್ಯವಿದೆ. ಕರ್ನಾಟಕ ಸರ್ಕಾರದ ನಿಯಮಗಳ ಅನ್ವಯ ಪ್ರವೇಶಾತಿ ನಡೆಯುತ್ತಿದೆ. CET ಕೋಡ್ E167. ಹೆಚ್ಚಿನ ಮಾಹಿತಿಗಾಗಿ ಕರೆ ಮಾಡಿ 9483047799 ಅಥವಾ www.kleceet.edu.in ಗೆ ಭೇಟಿ ನೀಡಿ.

ಆತ್ಮೀಯ ಸ್ನೇಹಿತರೆ, ತಮ್ಮ ಪ್ರೀತಿಯ ಸಮಯ ಇಲ್ಲಿಯವರೆಗೆ ಕೊಟ್ಟು ವೇಣುಧ್ವನಿಯ ನಿಮ್ಮೊಂದಿಗೆ ನಾವು ಸ್ಪೆಷಲ್ ಶಾಲೆ ಸ್ಪೆಷಲ್ ಅನ್ನ ಕೇಳಿದ್ದಕ್ಕೆ ಧನ್ಯವಾದ. ಕೊನೆ ಎರಡು ಗೀತೆಯೊಂದಿಗೆ ಮುಗಿಸ್ತಾ ಇದ್ದೇನೆ ಕಾರ್ಯಕ್ರಮ. ಕಾರ್ಯಕ್ರಮದ ಕೊನೆ ಎರಡು ಗೀತೆಗಳು ಈ ಟಚ್ಚಲ್ಲಿ ಇದಾದ ತಕ್ಷಣ ನಿಂತಲ್ಲಿ ನಿಲ್ಲಲಾರೆ. ಗೀತೆಯನ್ನ ಕೇಳಿ ಎಂಜಾಯ್ ಮಾಡಿ. ಇದಾಗಿತ್ತು ನಿಮ್ಮೊಂದಿಗೆ ನಾವು ಶಾಲೆ ಸ್ಪೆಷಲ್ ಕಾರ್ಯಕ್ರಮ. ಸ್ನೇಹಿತರೆ, ನಾನು ಯಾರಂತ ಗೊತ್ತಲ್ಲ, ನಿಮ್ಮ ಮನೆ ಪಕ್ಕದ ಗಲ್ಲಿಯ ಪಕ್ಕ ಪ್ರೀತಿಯ ಹುಡುಗ ಮಂಜುನಾಥ್ ಪೈ. ಹೋಗ್ತಾ ಹೋಗ್ತಾ ಹೇಳುವುದು ಇಷ್ಟೇ, ಅಪ್ಪ ಅಮ್ಮ ಕೊಡಿ ಮರ್ಯಾದೆ, ಇಲ್ಲದಿದ್ದರೆ ಜೀವನದಲ್ಲಿ ಸಿಗುವುದು ನ ಕೀಬದೆ. ಪೈಲ ಏನಾರ ಆಗಿ ಬಾಬಾ, ನಂತರ ಕಾಯ್ ಪಾಯ್ಸಿನ ಕೀ ಗಾತೀರಿ ಬಾಬಾ. ಜೋ ಬಿ ದೇ ಗಾ ಮಾ ಬಾಪ್ ಕೋ ತ್ರಾಸ್, ಜಿಂದಗಿ ಮೇ ವೋ ಖಲ್ಲಾಸ್, ಗುರು ಹಿರಿಯರು ಹೇಳಿರುವ ಮಾತು ಇದು. ನಾಲ್ಕೇ ದಿನದ ಜೀವನ, ಈ ನಾಲ್ಕು ದಿನದ ಜೀವನದಲ್ಲಿ ನಾಲ್ಕು ಕಾಸು ಸಂಪಾದಿಸಿ, ನಾಲ್ಕು ಜನರನ್ನ ಸಹಾಯ ಮಾಡಿ, ನಾಲ್ಕು ಜನರನ್ನ ಪ್ರೀತಿಸಿ, ನಗಿಸಿ, ಮನರಂಜಿಸಿ, ಕೊನೆಯಲ್ಲಿ ನಾಲ್ಕು ಭುಜದ ಮೇಲೆ ಮಕ್ಕೊಂಡು ಈ ದುನಿಯಾ ಬಿಟ್ಟು ಹೋಯ್ತಾ ಇರುವುದೆ ಇಷ್ಟ ಇರುವುದು ಜೀವನ. ಮತ್ತಿನ್ಯಾಗಿ ಮಾಡುವಿರಿ ಕೋಪ ತಾಪ ದ್ವೇಷ, ಖುಷಿಯಿಂದ ಇರ್ರಿ. ಖುಷಿಯಿಂದ ಇರಲಿಕ್ಕೆ ವೇಣು ಧ್ವನಿಯನ್ನ ಸದಾ ಕೇಳಿ. ಸ್ನೇಹಿತರೆ, ಈ ಜೀವನದಲ್ಲಿ ಸಿಗೋ ಎರಡು ಅದ್ಭುತ ಬಹುಮಾನ, ಮೊದಲನೇ ಬಹುಮಾನ ಅರ್ಥ ಮಾಡ್ಕೊಳ್ಳೋ ಜನ, ಕೊನೆಯಲ್ಲಿ ಸಿಗೋ ಒಳ್ಳೆ ಮರಣ, ಇದು ಬರೀ ಅದೃಷ್ಟವಂತರಿಗೆ ಮಾತ್ರ ಸಿಗೋ ಬಹುಮಾನ. ನೆನಪಿರಲಿ, ಈಗಿನ ಕ್ಷಣ ತಮ್ಮ ಕಡೆ ಏನೇನಿದೆ, ತುತ್ತು ಅನ್ನ ತಿನ್ನೋಕೆ, ಬೊಗಸ್ ನೀರು ಕುಡಿಯೋಕೆ, ತುಂಡು ಬಟ್ಟೆ ಸಾಕು, ಮಾನ ಮುಚ್ಚೋಕೆ, ಅಂಗೈ ಎಗ್ಲ ಜಾಗ ಸಾಕು, ಹಾಯಾಗಿರೋಕೆ, ಇವೆಲ್ಲ ಇದಾವಲ್ರಿ ಈಗಿನ ಕ್ಷಣ ನಿಮ್ಮ ಕಡೆ. ಇವು ಕೆಲವರಿಗೆ ಕನಸು, ಅದಕ್ಕೆ ಹೇಳುದು ಈಗಿನ ಕ್ಷಣ ನಿಮ್ಮ ಕಡೆ ಏನೇನಿದೆ ಅದಕ್ಕೆ ಪರಮಾತ್ಮನಿಗೆ ಧನ್ಯವಾದ ತಿಳಿಸಿ. ಮಾಡಿ ಮಾಡಿ ಮಾಡಿ ಕೆಲಸ, ಮಾಡಿರೋ ಕೆಲಸ ಹೆಸರು ಮಾಡಬೇಕು, ಅಥವಾ ನಿಮ್ಮ ಹೆಸರು ತಗೊಂಡ್ರೆ ಕೆಲಸ ಆಗಬೇಕು ಅಂತ ಕೆಲಸ ಮಾಡಿ. ಒಳ್ಳೆ ಕೆಲಸ ಈಗ ಮಾಡಿ, ಕೆಟ್ಟ ಕೆಲಸ ನಾಳೆ ನಾಳೆ ನಾಳೆ ಅಂತ ತಳ್ತಾ ಇರಿ. ಒಳ್ಳೆ ವ್ಯಕ್ತಿಗಳಾಗಿ ಆತ್ಮೀಯ ಸ್ನೇಹಿತರೆ, ಆದರೆ ಇನ್ನೊಬ್ಬರು ಪ್ರತಿ ಪ್ರೀತಿಯಿಂದ ಮಾತಾಡವ, ಸ್ವಂತ ತಂದೆ ತಾಯಿ ಮೇಲೆ ಬದರಣವ ಅಂಥ ವ್ಯಕ್ತಿ ಮಾತ್ರ ಆಗಲಿಕ್ಕೆ ಹೋಗಬೇಡಿ. ನೆನಪಿರಲಿ, ಮಾತಾಡೋರು ಮಾತಾಡಿ ಮರ್ತಿರ್ತಾರೋ, ಕೇಳಾವ್ ನೆನಪಿಟ್ಕೊಂಡು ಕೊರಗ್ತಿರ್ತಾನು. ನಾನು ಮಂಜುನಾಥ್ ಪೈ, ನಮಸ್ಕಾರ್ ನಮಸ್ಕಾರ್ ನಮಸ್ಕಾರ.

ಹುಬ್ಬಳ್ಳಿಯ KLE ಫಿಸಿಯೋಥೆರಪಿ ಕಾಲೇಜ್ ನಿಮ್ಮ ಕನಸಿಗೆ ನೀಡುವೆವು ಹೊಸ ಸ್ಟೇಜ್. ಅತ್ಯಾಧುನಿಕ ಲ್ಯಾಬ್, ಸ್ಮಾರ್ಟ್ ಕ್ಲಾಸ್ ರೂಮ್ಗಳ ಸೌಲಭ್ಯ, ನುರಿತ ತಜ್ಞರಿಂದ ಕ್ಲಿನಿಕಲ್ ತರಬೇತಿ ಲಭ್ಯ. ಬಿಪಿಟಿ ಪ್ರವೇಶಗಳು ಆರಂಭವಾಗಿದೆ. ಬನ್ನಿ, ಉಜ್ವಲ ಭವಿಷ್ಯ ನಿಮ್ಮದಾಗಿದೆ. KLE ಫಿಸಿಯೋಥೆರಪಿ ಕಾಲೇಜ್, ಹುಬ್ಬಳ್ಳಿ. ಹೆಚ್ಚಿನ ಮಾಹಿತಿಗಾಗಿ ಕರೆ ಮಾಡಿ 8660335218. ವೆಬ್ಸೈಟ್ kcpt.kahir.edu.in. KLE ಸಂಸ್ಥೆ, ನಿಮ್ಮ ಯಶಸ್ಸಿನ ಭರವಸೆ. KLE ಫಾರ್ಮಸಿ ಕಾಲೇಜು ಬೆಳಗಾವಿ. 2026-27 ಪ್ರವೇಶಗಳು ಪ್ರಾರಂಭ. ವಿಮಾನ ನಿಲ್ದಾಣ ರಸ್ತೆ ಬಸವನ್ ಕುರ್ಚಿ ಬೆಳಗಾವಿಯಲ್ಲಿರುವ ಅತ್ಯಾಧುನಿಕ ಸೌಲಭ್ಯವುಳ್ಳ ಹೊಸ ಕ್ಯಾಂಪಸ್ಗೆ ಕಾಲೇಜ್ ಸ್ಥಳಾಂತರಗೊಂಡಿದೆ. ವಿವಿಧ ಕೋರ್ಸ್ಗಳು, ಬಿಫಾರ್ಮ್, ಫಾರ್ಮ್ ಡಿ, ಎಂ ಫಾರ್ಮ್ ಮತ್ತು PhD ಸೇರಿದಂತೆ ಫಾರ್ಮಸಿ ಕ್ಷೇತ್ರದಲ್ಲಿ ಉನ್ನತ ಶಿಕ್ಷಣ ಪಡೆಯಲು ಸುವರ್ಣ ಅವಕಾಶ. ಕಾಲೇಜಿನ ಪ್ರಮುಖ ವಿಶೇಷತೆಗಳು, 100+ ವರ್ಷಗಳ ಶೈಕ್ಷಣಿಕ ಇತಿಹಾಸ ಮತ್ತು ಅನುಭವ. ವಿಶ್ವದಾದ್ಯಂತ 3,000+ ಹಳೆಯ ವಿದ್ಯಾರ್ಥಿಗಳ ಬಲಿಷ್ಠ ನೆಟ್ವರ್ಕ್. ಬೆಳಗಾವಿಯ ಏರ್ಪೋರ್ಟ್ ರಸ್ತೆಯಲ್ಲಿರುವ ಸುಸಜ್ಜಿತ ಹಾಗೂ ಅತ್ಯಾಧುನಿಕವಾದ ಹೊಸ ಆವರಣ. ಔಟ್ಕಮ್ ಬೇಸ್ಡ್ ಎಜುಕೇಶನ್, ಫಲಿತಾಂಶ ಆಧಾರಿತ ಶಿಕ್ಷಣ ಪದ್ಧತಿ, ಅಡ್ವಾನ್ಸ್ ಡಿಜಿಟಲ್ ಲರ್ನಿಂಗ್ ಎಕೋಸಿಸ್ಟಮ್, ಜಾಗತಿಕ ಮಟ್ಟದ ಗ್ರಂಥಾಲಯ, ವಿಶ್ವ ದರ್ಜೆಯ ಪುಸ್ತಕ ಮತ್ತು ಮಾಹಿತಿ ಕೇಂದ್ರ, ಪ್ರಾಯೋಗಿಕ ತರಬೇತಿ ಸೌಲಭ್ಯ, ಆಧುನಿಕ ವಿದ್ಯಾರ್ಥಿ ನಿಲಯಗಳು ಮತ್ತು ಕ್ರೀಡಾ ಮೂಲ ಸೌಕರ್ಯಗಳು. ನ್ಯಾಕ್ A+ ಗ್ರೇಡ್ ಮತ್ತು NIRF ಶ್ರೇಯಾಂಕ ಹೊಂದಿರುವ ಪ್ರತಿಷ್ಠಿತ ಸಂಸ್ಥೆಯಲ್ಲಿ ಗುಣಮಟ್ಟದ ಶಿಕ್ಷಣ ಮತ್ತು ಉದ್ಯೋಗ ಅವಕಾಶಕ್ಕೆ ಆದ್ಯತೆ. ಹೆಚ್ಚಿನ ಮಾಹಿತಿಗಾಗಿ ಕರೆ ಮಾಡಿ ದೂರವಾಣಿ ಸಂಖ್ಯೆ 08312471399, ಮೊಬೈಲ್ ಸಂಖ್ಯೆ 9740639702, ವೆಬ್ಸೈಟ್ www.kleefarm.edu.

0: ನಮಸ್ಕಾರ, ನೀವು ಕೇಳ್ತಾ ಇದ್ದೀರಾ ಇದು ಕೆಎಲ್ಇ ವೇಣುಧ್ವನಿ 90.4 FM. ಇದೀಗ ಪ್ರಸಾರವಾಗಲಿದೆ ಮಿಶ್ರ ಮಾಧುರ್ಯ ಕಾರ್ಯಕ್ರಮ. ಇಂದಿನ ಕಾರ್ಯಕ್ರಮದಲ್ಲಿ ರಜತ್ ಕೆ ಇವರಿಂದ ಸಂಗೀತ ಕಾರ್ಯಕ್ರಮ.
1: ವ್ಯಕ್ತಪಡಿಸಲಿರುವ ರಾಗ ಮಧುಕಂಸ್.

0: ಬೆಳಗಾವಿಯ KLE ಆಯುರ್ವೇದ ಆಸ್ಪತ್ರೆಯು ಆರೋಗ್ಯ ಕ್ಷೇತ್ರದಲ್ಲಿ ಉತ್ಕೃಷ್ಟ ಸೇವೆಯನ್ನು ಸಲ್ಲಿಸುತ್ತಿದೆ.
1: ರೋಗಿಗಳಿಗೆ ಉತ್ತಮ ಸೇವೆ ಕಲ್ಪಿಸಿಕೊಡಲು ಅವಶ್ಯವಾದ ನುರಿತ ತಜ್ಞರಿಂದ ತಪಾಸಣೆ ಹೊರ ಹಾಗೂ ಒಳರೋಗಿ ವಿಭಾಗ ಅನುಭವಿ ಆಯುರ್ವೇದ ವೈದ್ಯರಿಂದ ಹೊಂದಿದೆ.
0: KLE ಆಯುರ್ವೇದ ಆಸ್ಪತ್ರೆಯ ಮುಖ್ಯ ಧ್ಯೇಯ ರೋಗ ನಿವಾರಣೆ, ಆರೋಗ್ಯ ನಿರ್ವಹಣೆ.
1: ನಿಮ್ಮ ಆರೋಗ್ಯ ಸಮಸ್ಯೆಗಳಿಗೆ ಆಯುರ್ವೇದ ಚಿಕಿತ್ಸೆಗಾಗಿ ಸಂಪರ್ಕಿಸಿ
0: KLE ಆಯುರ್ವೇದ ಆಸ್ಪತ್ರೆ, ಶಹಪುರ, ಬೆಳಗಾವಿ. ದೂರವಾಣಿ ಸಂಖ್ಯೆ 08312486286.

ನಮಸ್ಕಾರ, ಇದು ವೇಣುಧ್ವನಿ 90.4 ಎಫ್ಎಂ ಕೆಎಲ್ಇ ಕನಸು ಬೆಳಕಾವಿಯ ಮೊಟ್ಟ ಮೊದಲ ರೇಡಿಯೋ ಕೇಂದ್ರ. ಇದೀಗ ಪ್ರಸಾರವಾಗಲಿದೆ ಸ್ಥಳೀಯ ಕಲಾವಿದರಿಗಾಗಿರುವ ಕಾರ್ಯಕ್ರಮ ಗೀತ ಸಂಗಮ. ಕಾರ್ಯಕ್ರಮದಲ್ಲಿ ಸಂಕೇಶ್ವರದ ಸ್ವರ ಸಾಧನ ಸಂಗೀತ ವಿದ್ಯಾಲಯದ ವಿದ್ಯಾರ್ಥಿಗಳು ಪ್ರಸ್ತುತಪಡಿಸಲಿದ್ದಾರೆ.

ನಿಮ್ಮ ಪ್ರೀತಿಯ ಸಂಗೀತ ಕಟ್ಟಿ ಕುಲಕರ್ಣಿ ವೇಣುಧ್ವನಿ ಕಾರ್ಯಕ್ರಮಕ್ಕೆ ಸ್ವಾಗತ ಅಂತ ಅನ್ನೋದಕ್ಕಿಂತ ನಾನು ಬರ್ತಾ ಇದ್ದೀನಿ ವೇಣುಧ್ವನಿ ಕಾರ್ಯಕ್ರಮ ಕೇಳಲಿಕ್ಕೆ. ನೀವು ಎಲ್ಲ ಬರ್ರಿ 90.4 FM ಕೇಳಲಿ ಕನಸು, ನಿಮ್ಮ ಬೆಳಗಾವಿಯೊಳಗ ಮೊಟ್ಟ ಮೊದಲ ಸಮುದಾಯ ಬಾನುಲಿ ಕೇಂದ್ರ. ನಿಮ್ಮ ಅನುಭವಗಳನ್ನ ಹಂಚ್ಕೊಳ್ಳಿಕ್ಕೆ ಬರ್ರಿ, ನಾನು ನಮ್ಮ ಅನುಭವಗಳನ್ನ ಹಂಚ್ಕೊಳ್ಳಿಕ್ಕೆ ನಾನು ಬರ್ಲಿಕ್ಕತ್ತೀನಿ. ಕೇಳಿ ಶಿಕ್ಷಣ ಸಂಸ್ಥೆ ಶಿಕ್ಷಣದೊಳಗ ಅತ್ಯಂತ ಉನ್ನತ ಮಟ್ಟವನ್ನ ಉತ್ಕೃಷ್ಟತೆಯನ್ನ ಮೀರಿ ಅದು ನಿಂತಿದೆ, ಹಾಗಾಗಿ ಅದಕ್ಕೆ ಅಭಿನಂದಿಸ್ತಾ ಜೊತೆಗೆ ಈ ರೇಡಿಯೋ ಸ್ಟೇಷನ್ ಇಂದ ಜನರಲ್ಲಿ ಅಡಗಿರ್ತಕ್ಕಂತಹ ಪ್ರತಿಭೆಗಳನ್ನು ಹೊರತರಲಿಕ್ಕೆ ಇದು ಒಂದು ಬಹಳ ದೊಡ್ಡ ಸಾಹಸ, ಬಹಳ ದೊಡ್ಡ ಪ್ರಯತ್ನ. ಅದಕ್ಕೆ ನಿಮ್ಮೆಲ್ಲರ ಸಹಕಾರ ಬೇಕು. ಬರ್ರಿ, ಕೇಳಿ ಕನಸಾದಂತಹ ವೇಣುಧ್ವನಿಯಲ್ಲಿ ನೀವು ನಿಮ್ಮ ಅನುಭವಗಳನ್ನ ಹಂಚಿಕೊಳ್ಳ್ರಿ. ನಾವು ಕೇಳ್ತೀವಿ, ನೀವು ಕೇಳ್ರಿ, ನಾವು ಆನಂದಿಸ್ತೀವಿ, ನೀವು ಆನಂದ ತಗೊಳ್ರಿ ಅಂತ ಹೇಳ್ತಾ ನಿಮಗೆ ಶುಭ ಹಾರಿಸ್ತಾ ಇದ್ದೀನಿ. ಹಾಗೆ 90.4 FM

ಎಲ್ರಿಗೂ ನಮಸ್ಕಾರ, ನಾನು ನಿಮ್ಮ ವಿಜಯ ಪ್ರಕಾಶ್ ಮಾತಾಡ್ತಾ ಇದ್ದೀನಿ. ಬಹಳ ಸಂತೋಷವಾಗಿದೆ ಇವತ್ತು ವೇಣುಧ್ವನಿ 90.4 FM KLE ಕನಸು ಈ ರೇಡಿಯೋ ಸ್ಟೇಷನ್ ಕೂತಿದ್ದೀನಿ. ಬಹಳ ಒಂದು ರೀತಿ ಯಾಕೆ ಸಂತೋಷ ಆಗುತ್ತೆ ಅಂದ್ರೆ, ಬೆಳಗಾವಿ ಜನರಿಗೋಸ್ಕರ ವಿಶೇಷವಾಗಿ ಇವರು ಒಂದು ಪ್ರಯತ್ನ ಮಾಡಿ ಇಲ್ಲಿನ ಜನರಿಗೆ ನಾವು ಮನರಂಜನೆ ಕೊಡಬೇಕು ಅಂತ ಒಂದು ವಿಶೇಷವಾದ ಒಂದು ಉದ್ದೇಶದಿಂದ ಒಳ್ಳೊಳ್ಳೆ ಕಾರ್ಯಕ್ರಮವನ್ನು ನೀಡ್ತಾ ಇದ್ದಾರೆ KLE ಅವ್ರಿಗೆ, ಇನ್ಸ್ಟಿಟ್ಯೂಷನ್ ಅವ್ರಿಗೆ, ಮತ್ತೆ ಇಲ್ಲಿ ಕೆಲಸ ಮಾಡ್ತಿರೋ ಎಲ್ಲ ಬಂಧು ಮಿತ್ರರಿಗೆ ನಾನು ಧನ್ಯವಾದಗಳು ಹೇಳಲಿಕ್ಕೆ ಇಷ್ಟಪಡ್ತೀನಿ. ಹಾಗೆ ಅಭಿನಂದನೆಗಳು, ಯಾಕೆಂದರೆ ಈ ರೀತಿ ಒಂದು ಒಳ್ಳೆ ಕೆಲಸ ಮಾಡಲಿಕ್ಕೆ ಮನಸ್ಸು ಬರೋದೇ ದೊಡ್ಡ ವಿಷಯ. ಆ ಮನಸ್ಸು ಬಂದಾಗ ಅದಕ್ಕೆ ಸಹಯೋಗ ನೀಡಲಿಕ್ಕೆ ಯೂನಿವರ್ಸಿಟಿಯವರು ಎಲ್ಲರೂ ನಿಮಗೆ ಒಂದು ಸಹಕಾರವನ್ನು ನೀಡಿದ್ದಾರೆ. ಈ ಮೂಲಕವಾಗಿ ನೀವು ಕಲಾವಿದರನ್ನು, ಕಲೆಯನ್ನು ಮತ್ತು ಸಮಾಜಕ್ಕೆ ಸೇರಿದಂಥ ಎಷ್ಟೋ ಒಳ್ಳೆ ವಿಷಯಗಳನ್ನು ಬೆಳಗಾವಿ ಜನರಿಗೆ ತಲುಪಿಸ್ತಾ ಇದ್ದೀರಾ. ಬೆಳಗಾವಿ ಜನಗಳು ಇದನ್ನು ಅಷ್ಟು ಇಷ್ಟಪಟ್ಟು ಕೇಳ್ತಾ ಇದ್ದಾರೆ. ನನಗೂ ಭಾಳ ಸಂತೋಷ ಆಗ್ತದೆ ಇವತ್ತು ಇಲ್ಲಿ ನಿಮ್ಮ ಒಂದು ಸ್ಟುಡಿಯೋನಲ್ಲಿ ಕೂತ್ಕೊಂಡು ಮಾತಾಡಲಿಕ್ಕೆ.

ರೇಡಿಯೋ ಯಾವತ್ತೂ ಅದು ಯಾವುದೇ ಅಭಿವ್ಯಕ್ತಿಗೆ ಇರುವ ಎಲ್ಲ ಆವರಣಗಳು, ಎಷ್ಟೊಂದು ಜನರಿಗೆ ಅಭಿವ್ಯಕ್ತಿಗೆ ಒಂದು ಅವಕಾಶ ಆವರಣವೇ ಇಲ್ಲ. ಆ ಒಂದು ಸಮಾಜದಲ್ಲಿ ನಾವಿದ್ದೇವೆ. ಸ್ವಾತಂತ್ರ್ಯ ಬಂದು ಎಷ್ಟು ವರ್ಷ ಆಯಿತು, ಆದರೂ ಈಗಲೂ ಕೂಡ ಒಂದು ಹೆಣ್ಣು ಮಾತಾಡಿದರೆ ಅವಳು ಮಾತಾಡಿದಳು ಅನ್ನೋದೇ ಅವಳ ಅಪರಾಧ ಅನ್ನೋ ಥರ ನೋಡುವಂಥ ಅತ್ಯಂತ ಕೀಳು ಮಟ್ಟದ ಮನಸ್ಥಿತಿಯ ಒಂದು ಪುರುಷ ಠೇಂಕಾರದ ಸಮಾಜದಲ್ಲಿ ನಾವಿದ್ದೀವಿ. ಅಂದರೆ ಈ ಸಿಟಿಯಲ್ಲಿ ಎಜುಕೇಷನ್ ಆದದ್ದು ಅವ್ರದ್ದು ಬಿಡಿ, ಆದರೆ ನೀವು ಇಂಟೀರಿಯರ್ಸ್ ಹೋದರೆ ಇನ್ನೂ ಕೂಡ ಎಂಥ ಒಂದು ಅಸಮಾನತೆಯಲ್ಲಿ ಒಂದು ಹೆಣ್ಣನ್ನ ಕೇವಲ ಒಂದು ತೊತ್ತಿನ ಒಂದು ವಸ್ತುವಾಗಿ, ದಾಸಿಯಂತೆ, ಒಂದು ಕೆಲಸಕ್ಕೆ ಉಪಯೋಗಿಸಿಕೊಳ್ಳುವ ವಸ್ತುವಂತೆ ನೋಡುವಂಥ ಒಂದು ದೃಷ್ಟಿಕೋನ ಇರುವಂಥ ಪರಿಪಾಠ ಇನ್ನೂ ಇದ್ದಾಗ ಇಂಥ ಅಭಿವ್ಯಕ್ತಿ ವೇದಿಕೆಗಳು ಜಾಸ್ತಿ ಆಗಬೇಕು. ಅದರ ಮೂಲಕ ನಾವು ಸಮಾನತೆಯ ಒಂದು ಮೌಲ್ಯವನ್ನು ವಿಸ್ತರಿಸಿ ಹೇಳಬೇಕು. ಅದಕ್ಕಾಗಿ ಈ ಒಂದು ವೇಣು ಧ್ವನಿಯ ಮೂಲಕ ನೀವು ಈ ಬೆಳಗಾವಿಯ ಸೀಮೆಯಲ್ಲಿ ಒಂದು ಅಭಿವ್ಯಕ್ತಿಗೆ ಒಂದು ಅವಕಾಶ ಕಲ್ಪಿಸಿಕೊಟ್ಟಿರೋದು ಬಹಳ ಮಹತ್ವದ ವಿಷಯ. ಏನಾಗಿದೆ ಅಂದರೆ ಬಹಿರಂಗವಾಗಿ ಮಾತಾಡೋದು ಬಹಳ ಮುಖ್ಯ, ಅದನ್ನು ಹಂಚಿಕೊಳ್ಳೋದು ಮುಖ್ಯ. ಈಗ ಟೆಕ್ನಾಲಜಿ ಬಂದುಬಿಟ್ಟಿದೆ, ಎಲ್ಲ ಮೊಬೈಲಲ್ಲಿ ಎಸ್ ಎಮ್ ಎಸ್ ಮಾಡ್ತಾರೆ, ಮೊಬೈಲಲ್ಲಿ ಏನೋ ಮಾಡ್ತಾರೆ, ಅದು ಬೇರೆ, ಅದು ಅಲ್ಲಲ್ಲಿ ಗುಸುಗುಸುಸು ಆದಂಗೆ. ಅದು ಅದಲ್ಲ, ಅದು ಇದು ಒಂದು ಮುಕ್ತವಾಗಿ ಎಲ್ಲರೆದುರಿಗೆ ಅಂತರಂಗ ಬಹಿರಂಗ ಬೇರೆ ಆಗದಂಥ ಒಂದು ಆವರಣ ಇದು ರೇಡಿಯೋ ಅನ್ನೋದು. ಹೀಗಾಗಿ ರೇಡಿಯೋ ಬಹಳ ಮಹತ್ವದ್ದು. ರೇಡಿಯೋದಿಂದನೇ ನಮ್ಮ ಇಡೀ ಒಂದು ಕಾಲದಲ್ಲಿ ಗಾಂಧೀಜಿಯವರ ಮಾತುಗಳನ್ನು ರೇಡಿಯೋದಲ್ಲಿ ಕೇಳಿ, ಊರಿನ ಚೌಕಗಳಲ್ಲಿ ಯಾರ್ದೋ ಒಬ್ಬರ ಮನೆಯಲ್ಲಿ ರೇಡಿಯೋ ಇತ್ತು, ಆ ರೇಡಿಯೋ ಸುತ್ತ ನೂರಾರು ಜನ ಕೇಳಿ ಮಾಡಿ ಇಡೀ ದೇಶಕ್ಕೆ ಒಂದು ಸ್ವಾತಂತ್ರ್ಯ ಆಂದೋಲನದ ಜಾಗೃತಿ ಮೂಡಿಸಿತ್ತು ಒಂದು ಕಾಲದಲ್ಲಿ. ಮತ್ತು ನಮ್ಮ ನಾಡಿನ ಎಲ್ಲ ಮಹತ್ವದ ಗಾಯಕರು ಮೊದಲು ಹಾಡಿದ್ದು ರೇಡಿಯೋದಲ್ಲಿ. ಯಾರೇ ಇರಲಿ, ಅವರು ಎಲ್ಲಿನ ಮಲ್ಲಿಕಾರ್ಜುನ್ ಮನ್ಸೂರ್ ಇರ್ಬೋದು, ಆಮಿರ್ ಖಾನ್ ಸಾಹೇಬರು ಇರ್ಬೋದು, ಬಿಸ್ಮಿಲ್ಲಾ ಖಾನ್ ಇರ್ಬೋದು, ಎಲ್ಲರ ನಿಜವಾದ ಧ್ವನಿ ನಾವು ಕೇಳಿದ್ದು ರೇಡಿಯೋದಲ್ಲಿ. ಹೀಗಾಗಿ ರೇಡಿಯೋ ಅನ್ನೋದು ಪ್ರತಿಯೊಬ್ಬನನ್ನು ಏಕಕಾಲಕ್ಕೆ ತಲುಪುವ, ಬಡವ ಬಲ್ಲಿದ ಎನ್ನುವ ಭೇದ ಮಾಡದೆ, ನೀವೇ ಹೇಳ್ದಂಗೆ ಯಾವ ಲಿಂಗ ಭೇದ, ಜಾತಿ ಭೇದ, ಧರ್ಮ ಭೇದ ಮಾಡದೆ ಎಲ್ಲರನ್ನು ಡೆಮೊಕ್ರೆಟಿಕ್ ಆಗಿ ತಲುಪುವಂಥ ಒಂದು ಮಾಧ್ಯಮ. ಹೀಗಾಗಿ ರೇಡಿಯೋದ ಸಾಧ್ಯತೆಗಳು ಬಹಳ ಬಲವಾದದ್ದು, ಆದರೆ ಅದನ್ನು ಬಳಕೆ ಕೂಡ ಅಷ್ಟೇ ಜವಾಬ್ದಾರಿಯಿಂದ ಮಾಡಬೇಕು. ರೇಡಿಯೋ ಇದೆ ಅಂದ್ಕೊಂಡು ನಾವು ನಮಗೆ ಬೇಕಾದ ವಿಚಾರ ಪ್ರಣಾಳಿಕೆಗಳನ್ನು ಮಾತ್ರ ಬಿತ್ತರಿಸೋದಕ್ಕೆ ಅದನ್ನು ಬಳಸ್ಕೊಂಡ್ರೆ, ಕೆಲವು ರಾಜಕೀಯ ಪ್ರಣಾಳಿಕೆಗಳಿಗಾಗಿ ಮಾತ್ರ ಅದನ್ನು ಬಳಸ್ಕೊಂಡ್ಬಿಟ್ರೆ ಅದು ಅದರ ದುರ್ಬಳಕೆಯಾಗಿಬಿಡುತ್ತದೆ. ಸಮಾನತೆ, ಸಮತೆ ಮತ್ತು ಪ್ರಜಾಪ್ರಭುತ್ವದಲ್ಲಿ ಪ್ರಜೆಯ ಹಕ್ಕು ಬಾಧ್ಯತೆ, ಇದಕ್ಕಾಗಿ ಒಂದು ಆವರಣವನ್ನು ಸೃಷ್ಟಿಸುವುದು ರೇಡಿಯೋದ ಕೆಲಸ.

0: ಇದುವರೆಗೂ ಕೇಳಿದ್ರಿ ಸ್ಥಳೀಯ ಕಲಾವಿದರಿಗಾಗಿರುವ ಕಾರ್ಯಕ್ರಮ ಗೀತಾ ಸಂಗಮ. ಕಾರ್ಯಕ್ರಮದಲ್ಲಿ ಸಂಕೇಶ್ವರದ ಸ್ವರ ಸಾಧನ ಸಂಗೀತ ವಿದ್ಯಾಲಯದ ವಿದ್ಯಾರ್ಥಿಗಳಾದ ಲೀನಾ, ಜಯಶ್ರೀ, ಸುಧಾ, ಶ್ರೀದೇವಿ, ವಿದ್ಯಾಶ್ರೀ, ಜಯಶ್ರೀ, ಪ್ರೀತಿ, ರಾಜಶ್ರೀ ಹಾಗೂ ಹಾರ್ಮೋನಿಯಂ ಸಾಥ್ ನೀಡಿದವರು ಮಹದೇವ್ ಸುತಾಚಾರಿ, ತಬ್ಲಾ ಸಾಥ್ ನೀಡಿದವರು ರಾಹುಲ್ ಮಂಡೋಳ್ಕರ್ ಅವರು. ಹೀಗೆ ಕೇಳ್ತಾ ಇರಿ ವೇಣುಧ್ವನಿ, ಇದು 90.4 FM KLE ಕನಸು ಬೆಳಕಾವಿಯ ಮೊಟ್ಟ ಮೊದಲ ರೇಡಿಯೋ ಕೇಂದ್ರವಿದು. ನಮಸ್ಕಾರ.
1: KLE ಕ್ಯಾನ್ಸರ್ ಹಾಸ್ಪಿಟಲ್ ಬೆಳಗಾವಿ,
2: ಪ್ರಪ್ರಥಮ ಬಾರಿಗೆ ಉತ್ತರ ಕರ್ನಾಟಕದ ಬೆಳಗಾವಿಯಲ್ಲಿ ಅತ್ಯಂತ ಅನುಭವಿ ಹಾಗೂ ನುರಿತ ವೈದ್ಯರ ತಂಡ, ಅತ್ಯಾಧುನಿಕ ಮತ್ತು ಸುಸಜ್ಜಿತ ಯಂತ್ರೋಪಕರಣಗಳೊಂದಿಗೆ
1: KLE ಕ್ಯಾನ್ಸರ್ ಹಾಸ್ಪಿಟಲ್, ಕೇಲಿಸ್ ಡಾಕ್ಟರ್ ಪ್ರಭಾಕರ್ ಕೋರೆ ಹಾಸ್ಪಿಟಲ್ ಅಂಡ್ MRC ಹಿಂದುಗಡೆ ನೆಹರು ನಗರ ಬೆಳಗಾವಿ. ಆರೋಗ್ಯಕ್ಕೆ ಹೊಸ ಜೀವ, ಕ್ಯಾನ್ಸರ್ ಪೀಡಿತರಿಗೆ ಆಶಾ ಕಿರಣವಾದ KLE ಕ್ಯಾನ್ಸರ್ ಹಾಸ್ಪಿಟಲ್ ಬೆಳಗಾವಿ. ಮೂಲ ಸೌಲಭ್ಯಗಳು
2: KLE ಕ್ಯಾನ್ಸರ್ ಹಾಸ್ಪಿಟಲ್ ಬೆಳಗಾವಿಯಲ್ಲಿ ಸ್ತನ ಕ್ಯಾನ್ಸರ್, ರಕ್ತ ಕ್ಯಾನ್ಸರ್, ಅನ್ನನಾಳ ಕ್ಯಾನ್ಸರ್, ಶ್ವಾಸಕೋಶ ಕ್ಯಾನ್ಸರ್
1: ಮತ್ತು ಎಲ್ಲಾ ತರಹದ ಕ್ಯಾನ್ಸರ್ ರೋಗಕ್ಕೆ ಅತ್ಯಾಧುನಿಕ ರೋಬೋಟಿಕ್ ಶಸ್ತ್ರಚಿಕಿತ್ಸೆ, ಬೋನ್ ಮ್ಯಾರೋ ಟ್ರಾನ್ಸ್ಪ್ಲಾಂಟ್, ಕೀಮೋಥೆರಪಿ ಮತ್ತು ರೇಡಿಯೋಥೆರಪಿ ಲಭ್ಯವಿದೆ.
2: ವಿಳಾಸ KLE ಕ್ಯಾನ್ಸರ್ ಹಾಸ್ಪಿಟಲ್, KLE's ಡಾಕ್ಟರ್ ಪ್ರಭಾಕರ್ ಕೋರೆ ಹಾಸ್ಪಿಟಲ್ ಮತ್ತು MRC ಹಿಂದುಗಡೆ ನೆಹರು ನಗರ ಬೆಳಗಾವಿ.
1: ಹೆಚ್ಚಿನ ಮಾಹಿತಿಗಾಗಿ ಸಂಪರ್ಕಿಸಿ ದೂರವಾಣಿ ಸಂಖ್ಯೆ 0832552500 ಮತ್ತು 2473777, ಮೊಬೈಲ್ ಸಂಖ್ಯೆ 6360712326 or just dial 1099.
2: ಇಂದೇ ಭೇಟಿ ನೀಡಿ KLE ಕ್ಯಾನ್ಸರ್ ಹಾಸ್ಪಿಟಲ್ ಬೆಳಗಾವಿ.

ನಮಸ್ಕಾರ, ನೀವು ಕೇಳ್ತಾ ಇದ್ದೀರಾ ಬೆಳಗಾವಿಯ ಮೊಟ್ಟ ಮೊದಲ ರೇಡಿಯೋ ಕೇಂದ್ರ ವೇಣು ಧ್ವನಿ. ಇದು 90.4 FM KLE ಕನಸು. ನಿಮ್ಮೊಂದಿಗೆ ನಾನು ಮಂಜುನಾಥ್ ಪೈ. ಕನ್ನಡ ಚಿತ್ರರಂಗದ ಮಧುರವಾದ ಗೀತೆಗಳ ಕಾರ್ಯಕ್ರಮ KLE ಚಿತ್ರಮಾಲಾ ಕಾರ್ಯಕ್ರಮದ ಮೊದಲನೇ ಗೀತೆ.

ನೀವು ಕೇಳ್ತಾ ಇದ್ದೀರಾ ಬೆಳಗಾವಿಯ ಮೊಟ್ಟ ಮೊದಲ ರೇಡಿಯೋ ಕೇಂದ್ರ ವೇಣು ಧ್ವನಿ. ಇದು 90.4 FM ಕಿ ಎಲ್ ಇ ಕನಸು. ನಿಮ್ಮೊಂದಿಗೆ ನಾನು ಮಂಜುನಾಥ್ ಪೈ. ಎಲ್ ಇ ಚಿತ್ರಮಾಲಾ ಕಾರ್ಯಕ್ರಮದ ಮುಂದಿನ ಗೀತೆ.

ಕನ್ನಡ ಚಿತ್ರರಂಗದ ಮಧುರವಾದ ಗೀತೆಗಳ ಕಾರ್ಯಕ್ರಮ KLE ಚಿತ್ರಮಾಲಾ. ನಿಮ್ಮೊಂದಿಗೆ ನಾನು ಮಂಜುನಾಥ್ ಪೈ. ಕಾರ್ಯಕ್ರಮದ ಮುಂದಿನ ಗೀತೆ.

ಇದುವರೆಗೂ ಕೇಳಿದ್ರಿ ಕನ್ನಡ ಚಿತ್ರರಂಗದ ಮಧುರವಾದ ಗೀತೆಗಳ ಕಾರ್ಯಕ್ರಮ KLE ಚಿತ್ರಮಾಲಾ ಕಾರ್ಯಕ್ರಮ. ನಿಮ್ಮೊಂದಿಗೆ ನಾನು ಮಂಜುನಾಥ್ ಪೈ. ಹೀಗೆ ಕೇಳ್ತಾ ಇರಿ ವೇಣು ಧ್ವನಿ, ಇದು 90.4 FM KLE ಕನಸು ಬೆಳಗಾವಿಯ ಮೊಟ್ಟ ಮೊದಲ ರೇಡಿಯೋ ಕೇಂದ್ರ. ನಮಸ್ಕಾರ.

ಆರೋಗ್ಯವೇ ನಿಜವಾದ ಸಂಪತ್ತು. ನಿಮ್ಮ ಮತ್ತು ನಿಮ್ಮ ಕುಟುಂಬದ ಆರೋಗ್ಯದ ಕಾಳಜಿಗಾಗಿ ವಿಶ್ವಾಸಾರ್ಹ ಹೆಸರು KLE ಹೋಮಿಯೋಪತಿ ಮೆಡಿಕಲ್ ಕಾಲೇಜ್ ಅಂಡ್ ಹಾಸ್ಪಿಟಲ್, ಬಸವನಕುರ್ಚಿ, ಬೆಳಗಾವಿ. ಅನುಭವ ಹೊಂದಿದ ವೈದ್ಯರ ತಂಡ, ಸುಸಜ್ಜಿತ ಓಪಿಡಿ ಸೇವೆಗಳು, ಆಧುನಿಕ ಸೌಲಭ್ಯಗಳು, ಔಷಧಿ ವಿತರಣೆ ಹಾಗೂ ರೋಗಿ ಕೇಂದ್ರಿತ ಚಿಕಿತ್ಸಾ ಸೇವೆಗಳು ಇಲ್ಲಿ ಲಭ್ಯವಿವೆ. KLE ಸಂಸ್ಥೆ ಶಿಕ್ಷಣ, ಆರೋಗ್ಯ ಸೇವೆ ಮತ್ತು ವೈದ್ಯಕೀಯ ತರಬೇತಿಗೆ ಒತ್ತು ನೀಡುತ್ತದೆ. ಅಲರ್ಜಿ, ಚರ್ಮ ರೋಗಗಳು, ಸಂಧಿವಾತ ಮತ್ತು ಕೀಲು ನೋವು, ಮೈಗ್ರೇನ್, ಉಸಿರಾಟದ ಸಮಸ್ಯೆಗಳು, ಜೀರ್ಣಕ್ರಿಯೆ ತೊಂದರೆಗಳು, ಮಹಿಳಾ ಹಾಗೂ ಮಕ್ಕಳ ಆರೋಗ್ಯ ಸಮಸ್ಯೆಗಳು ಮತ್ತು ದೀರ್ಘಕಾಲದ ಆರೋಗ್ಯ ಸಮಸ್ಯೆಗಳಿಗೆ ಹೋಮಿಯೋಪತಿ ಚಿಕಿತ್ಸೆ ಲಭ್ಯ. ಆರೋಗ್ಯಕರ ಜೀವನಕ್ಕಾಗಿ ಹಿಂದೆ ಭೇಟಿ ನೀಡಿ KLE ಹೋಮಿಯೋಪತಿಕ್ ಮೆಡಿಕಲ್ ಕಾಲೇಜ್ ಅಂಡ್ ಹಾಸ್ಪಿಟಲ್, ಏರ್ಪೋರ್ಟ್ ರೋಡ್, ಬಸವನಕುರ್ಚಿ, ಬೆಳಗಾವಿ. ಹೆಚ್ಚಿನ ಮಾಹಿತಿಗಾಗಿ ಸಂಪರ್ಕಿಸಿ ಮೊಬೈಲ್ ಸಂಖ್ಯೆ 9448148 ಹಾಗೂ 8123871607.

ಕೆ ಎಲ್ ಇ ಫಾರ್ಮಸಿ ಕಾಲೇಜು ಬೆಳಗಾವಿ 2026-27 ಪ್ರವೇಶಗಳು ಪ್ರಾರಂಭ. ವಿಮಾನ ನಿಲ್ದಾಣ ರಸ್ತೆ ಬಸವನ್ ಕುರ್ಚಿ ಬೆಳಗಾವಿಯಲ್ಲಿರುವ ಅತ್ಯಾಧುನಿಕ ಸೌಲಭ್ಯವುಳ್ಳ ಹೊಸ ಕ್ಯಾಂಪಸ್ ಗೆ ಕಾಲೇಜ್ ಸ್ಥಳಾಂತರಗೊಂಡಿದೆ. ವಿವಿಧ ಕೋರ್ಸ್ಗಳು ಬಿ ಫಾರ್ಮ್, ಫಾರ್ಮ್ ಡಿ, ಎಂ ಫಾರ್ಮ್ ಮತ್ತು PhD ಸೇರಿದಂತೆ ಫಾರ್ಮಸಿ ಕ್ಷೇತ್ರದಲ್ಲಿ ಉನ್ನತ ಶಿಕ್ಷಣ ಪಡೆಯಲು ಸುವರ್ಣ ಅವಕಾಶ. ಕಾಲೇಜಿನ ಪ್ರಮುಖ ವಿಶೇಷತೆಗಳು: 100+ ವರ್ಷಗಳ ಶೈಕ್ಷಣಿಕ ಇತಿಹಾಸ ಮತ್ತು ಅನುಭವ, ವಿಶ್ವದಾದ್ಯಂತ 3,000+ ಹಳೆಯ ವಿದ್ಯಾರ್ಥಿಗಳ ಬಲಿಷ್ಠ ನೆಟ್ವರ್ಕ್, ಬೆಳಗಾವಿಯ ಏರ್ಪೋರ್ಟ್ ರಸ್ತೆಯಲ್ಲಿರುವ ಸುಸಜ್ಜಿತ ಹಾಗೂ ಅತ್ಯಾಧುನಿಕವಾದ ಹೊಸ ಆವರಣ, ಔಟ್ಕಮ್ ಬೇಸ್ಡ್ ಎಜುಕೇಶನ್, ಫಲಿತಾಂಶ ಆಧಾರಿತ ಶಿಕ್ಷಣ ಪದ್ಧತಿ, ಅಡ್ವಾನ್ಸ್ಡ್ ಡಿಜಿಟಲ್ ಲರ್ನಿಂಗ್ ಎಕೋಸಿಸ್ಟಮ್, ಜಾಗತಿಕ ಮಟ್ಟದ ಗ್ರಂಥಾಲಯ, ವಿಶ್ವ ದರ್ಜೆಯ ಪುಸ್ತಕ ಮತ್ತು ಮಾಹಿತಿ ಕೇಂದ್ರ, ಪ್ರಾಯೋಗಿಕ ತರಬೇತಿ ಸೌಲಭ್ಯ, ಆಧುನಿಕ ವಿದ್ಯಾರ್ಥಿ ನಿಲಯಗಳು ಮತ್ತು ಕ್ರೀಡಾ ಮೂಲ ಸೌಕರ್ಯಗಳು, NAC A+ ಗ್ರೇಡ್ ಮತ್ತು NIRF ಶ್ರೇಯಾಂಕ ಹೊಂದಿರುವ ಪ್ರತಿಷ್ಠಿತ ಸಂಸ್ಥೆಯಲ್ಲಿ ಗುಣಮಟ್ಟದ ಶಿಕ್ಷಣ ಮತ್ತು ಉದ್ಯೋಗ ಅವಕಾಶಕ್ಕೆ ಆದ್ಯತೆ. ಹೆಚ್ಚಿನ ಮಾಹಿತಿಗಾಗಿ ಕರೆ ಮಾಡಿ ದೂರವಾಣಿ ಸಂಖ್ಯೆ 08312471399, ಮೊಬೈಲ್ ಸಂಖ್ಯೆ 9740639702, ವೆಬ್ಸೈಟ್ www.kleefarm.edu.

0: ಹುಬ್ಬಳ್ಳಿಯ ಕೆಎಲ್ಇ ಫಿಸಿಯೋಥೆರಪಿ ಕಾಲೇಜ್ ನಿಮ್ಮ ಕನಸಿಗೆ ನೀಡುವೆವು ಹೊಸ ಸ್ಟೇಜ್. ಅತ್ಯಾಧುನಿಕ ಲ್ಯಾಬ್, ಸ್ಮಾರ್ಟ್ ಕ್ಲಾಸ್ ರೂಮ್ಗಳ ಸೌಲಭ್ಯ, ನುರಿತ ತಜ್ಞರಿಂದ ಕ್ಲಿನಿಕಲ್ ತರಬೇತಿ ಲಭ್ಯ. ಬಿಪಿಟಿ ಪ್ರವೇಶಗಳು ಆರಂಭವಾಗಿದೆ. ಬನ್ನಿ, ಉಜ್ವಲ ಭವಿಷ್ಯ ನಿಮ್ಮದಾಗಿದೆ. ಕೆಎಲ್ಇ ಫಿಸಿಯೋಥೆರಪಿ ಕಾಲೇಜ್, ಹುಬ್ಬಳ್ಳಿ. ಹೆಚ್ಚಿನ ಮಾಹಿತಿಗಾಗಿ ಕರೆ ಮಾಡಿ 8660335218. ವೆಬ್ಸೈಟ್ kcpt.kahir.edu.in. ಕೆಎಲ್ಇ ಸಂಸ್ಥೆ, ನಿಮ್ಮ ಯಶಸ್ಸಿನ ಭರವಸೆ.
1: ಕೆಎಲ್ಇ ವಿಶ್ವನಾಥ್ ಕತ್ತಿ ದಂತ ಮಹಾವಿದ್ಯಾಲಯ ಬೆಳಗಾವಿ ಯೇತೆ. ಜನ್ಮಲೇಲ್ಯಾ ಮುಲಾಂಪಾಸೂನ್ ತೆ ವಯೋವೃದ್ಧಾಂಪರ್ಯಂತ ದಾತಾಂಚೀ ಟ್ರೀಟ್ಮೆಂಟ, ज्यामध्ये दातांची स्वच्छता, दात काढणे आणि बसवणे, वाकडे दात सरळ रेषेत करणे, चिरलेले ओठ, अपघातामुळे डोकं, मान, चेहरा आणि तोंडाशी संबंधित सर्जिकल ट्रीटमेंट, डोळे, नाक आणि कान यांची कृत्रिम प्लेसमेंट, तोंडाच्या कर्करोगावरती उपचार, तसेच दातांचा पिवळेपणा दूर करणे आणि बरेच काही. या सर्व सुविधांचा लाभ घेण्यासाठी भेट द्या केली विश्वनाथ कत्ती दंत महाविद्यालय, केली युनिव्हर्सिटी कॅम्पस, नेहरू नगर, बेळगावी. आमचा फोन नंबर 08312470362 आणि 9448998331.

0: ನಮಸ್ಕಾರ. ನೀವು ಕೇಳ್ತಾ ಇದ್ದೀರಾ ನಿಮ್ಮ ಬೆಳಗಾವಿಯ ಮೊಟ್ಟ ಮೊದಲ ಸಮುದಾಯ ಬಾನುಲಿ ಕೇಂದ್ರ. ಇದು ಕೆಯಲ್ಲಿ ವೇಣುಧ್ವನಿ 90.4 FM. ಬೆಳಗಾವಿಗರ ಆರೋಗ್ಯಕ್ಕಾಗಿ, ಆರೋಗ್ಯಕರ ಸಮಾಜ ನಿರ್ಮಾಣಕ್ಕಾಗಿ ಇರುವಂತಹ ವೇದಿಕೆ ಇದು, ಆರೋಗ್ಯ ದರ್ಶನ ಕಾರ್ಯಕ್ರಮ. ಕಾರ್ಯಕ್ರಮಕ್ಕೆ ಎಂದಿನಂತೆ ಸ್ವಾಗತ ಕೋರ್ತಾ ಇದ್ದೀನಿ ನಾನು ಅನುಪಮ. ಇಂದಿನ ವೇಗದ ಬದುಕಿನಲ್ಲಿ ನಾವು ಸಮಯದ ಹಿಂದೆ ಓಡ್ತಾ ನಮ್ಮ ಆರೋಗ್ಯವನ್ನೇ ಮರೆತು ಬಿಟ್ಟಿದ್ದೇವೆ. ಬೆಳಗ್ಗೆಯಿಂದ ರಾತ್ರಿ ತನಕ ಕುಳಿತು ಕೆಲಸ, ಫಾಸ್ಟ್ ಫುಡ್, ನಿದ್ರೆಯ ಕೊರತೆ, ಒತ್ತಡದ ಬದುಕು, ಇವೆಲ್ಲವೂ ನಮ್ಮ ದೇಹದ ಮೇಲೆ ಪರಿಣಾಮವನ್ನ ಬೀರುತ್ತೆ. ಇದರ ಪರಿಣಾಮವಾಗಿ ಜೀವನ ಶೈಲಿ ಕಾಯಿಲೆಗಳು, ಲೈಫ್ ಸ್ಟೈಲ್ ಡಿಸೀಸಸ್ ಇಂದು ಪ್ರತಿಯೊಬ್ಬರನ್ನ ಕಾಡುತ್ತಿವೆ. ಇಂತಹ ಸಂದರ್ಭದಲ್ಲಿ ನಮ್ಮ ಜೀವನ ಶೈಲಿ ನಮ್ಮ ಆರೋಗ್ಯವನ್ನ ಹೇಗೆ ರೂಪಿಸುತ್ತೆ ಅನ್ನುವ ವಿಷಯವಾಗಿ ಮಾಹಿತಿಯನ್ನ ಹಂಚಿಕೊಳ್ಳೋದಕ್ಕೆ ನಮ್ಮೊಂದಿಗಿದ್ದಾರೆ ಕೆಎಲ್ಇ ಜವಾಹರ್ಲಾಲ್ ನೆಹರು ವೈದ್ಯಕೀಯ ಮಹಾವಿದ್ಯಾಲಯದ ಸಮುದಾಯ ವೈದ್ಯಕೀಯ ವಿಭಾಗದ ಸಹ ಪ್ರಾಧ್ಯಾಪಕರಾದ ಡಾಕ್ಟರ್ ಅವಿನಾಶ್ ಕವಿ ಅವರು. ಸರ್ ನಮಸ್ತೆ, ಕಾರ್ಯಕ್ರಮಕ್ಕೆ ಸ್ವಾಗತ.
1: ನಮಸ್ಕಾರ.
0: ಸರ್, ಇವಾಗ ಜೀವನ ಶೈಲಿ ಕಾಯಿಲೆಗಳು, ಲೈಫ್ ಸ್ಟೈಲ್ ಡಿಸೀಸಸ್ ಅಂದ್ರೆ ಏನು ಅಂತ ಮೊದಲಿಗೆ ತಿಳಿಸ್ಕೊಡಿ ಸರ್.
1: ನೀವೇ ಹೇಳಿದ ಹಾಗೆ ಜೀವನ ಶೈಲಿಯ ರೋಗಗಳು ಅಂತಂದ್ರೆ ನಮ್ಮ ದಿನನಿತ್ಯದ ಬದುಕಿನಲ್ಲಿ ನಾವು ಯಾವುದನ್ನ ಪಡೆಯಲಿಕ್ಕೋಸ್ಕರವಾಗಿ ವೇಗದ ಬದುಕಿಗೆ ನಮ್ಮನ್ನು ನಾವು ದುಡ್ಕೊಂಡಿದ್ದೀವೋ. ಒಂದು ರೀತಿಯಲ್ಲಿ ಎಲ್ಲರೂ ಹೊರಗೆ, ನಾವೇನಾದ್ರು ಮನೆಯಿಂದ ಹೊರಗೆ ನಿಂತ್ಕೊಂಡು ನೋಡಿದ್ರೆ ಪ್ರತಿಯೊಬ್ಬರು ಓಡೋದನ್ನು ನಾವು ನೋಡ್ತೇವೆ. ಚಿಕ್ಕ ಮಕ್ಕಳಿಂದ ಹಿಡಿದು ವಯಸ್ಕರವರೆಗೂ ಎಲ್ಲರೂ ಓಡುವಂಥವ್ರೆ. ಯಾಕೆ ಓಡ್ತಾ ಇದ್ದಾರೆ ಅಂತಂದರೆ, ಈ ಒಂದು ಸ್ಪರ್ಧಾತ್ಮಕವಾದಂಥ ಜಗತ್ತು, ಕಾಂಪಿಟಿಟಿವ್ ವರ್ಲ್ಡ್, ಈ ಸ್ಪರ್ಧೆಯಲ್ಲಿ ಹಿಂದೆ ಬೀಳಬಹುದು ಅನ್ನುವಂಥ ಒಂದು ಒತ್ತಡದಿಂದ ಅವರು ನಿರಂತರವಾಗಿ ಓಡೋಲಿಕ್ಕೆ ಅವರು ಶುರು ಹಚ್ಕೊಂಡಿದ್ದಾರೆ. ಮತ್ತು ಇಂದಿನ ದಿನಮಾನದ ಅಗತ್ಯತೆಯಲ್ಲಿ ಅದು ಕೂಡ ಒಂದಾಗಿದೆ. ಆದರೆ ಇದೆಲ್ಲದರ ಒಂದು ಸಾಧನೆಯ ಜೊತೆಗೆ ಮನುಷ್ಯ ತನಗೋಸ್ಕರವಾಗಿ ಕಳೆದುಕೊಳ್ತಾ ಇರುವಂಥದ್ದೇನು ಅಂತಂದರೆ ಆರೋಗ್ಯವನ್ನು ಕಳೆದುಕೊಳ್ತಾ ಇದ್ದಾನೆ. ಜೊತೆಗೆ ಏನನ್ನು ಪಡೆದುಕೊಳ್ತಾ ಇದ್ದಾನೆ ಅಂತಂದರೆ ಇದೇ ಜೀವನ ಶೈಲಿಯ ರೋಗಗಳು. ಪ್ರಾಯಶಃ ಇಂದಿನ ಯುಗಮಾನದಲ್ಲಿ ಈ ಜೀವನ ಶೈಲಿಯ ರೋಗಗಳು ಅಥವಾ ಲೈಫ್ ಸ್ಟೈಲ್ ಡಿಸೀಸಸ್ ಬಗ್ಗೆ ಭಾಳಷ್ಟು ಚರ್ಚೆಗಳು ನಡೀತಾ ಇದ್ದಾವೆ. ಅಂದರೆ ಈ ನಮ್ಮ ಜೀವನ ಶೈಲಿಯ ರೋಗಗಳು ನಮ್ಮ ಜೀವನ ಶೈಲಿಯ ಬದಲಾವಣೆಗೆ ಬೇಕಾದಂತೆ ನಮ್ಮ ದೇಹ ಯಾವ ರೀತಿ ಮಾರ್ಪಾಡುಗಳನ್ನು ಮಾಡಿಕೊಳ್ಳುತ್ತೋ, ಅದಕ್ಕೆ ಪ್ರಕೃತಿ ಯಾವ ರೀತಿ ಸ್ಪಂದಿಸ್ತದೋ, ಅಥವಾ ಬದಲಾಗಿರುವ ಪ್ರಕೃತಿಗೆ ನಮ್ಮ ದೇಹ ಯಾವ ರೀತಿಯಾಗಿ ಸ್ಪಂದಿಸ್ತಾ ಇದೆಯೋ, ಅದಕ್ಕೆ ನಾವು ಒಂದು ಜೀವನ ಶೈಲಿಯ ಬದಲಾವಣೆ ಅಂತ ನಾವು ಕರೀತಾ ಇದ್ದೀವಿ. ಆ ಜೀವನ ಶೈಲಿಯ ಬದಲಾವಣೆ ಒಂದು ಹಂತದವರೆಗೆ ದೇಹ ತಡೆದುಕೊಳ್ಳುತ್ತೆ, ಆದರೆ ಒಂದು ಹಂತ ಮೀರಿದ ನಂತರ ಅದು ದೇಹಕ್ಕೆ ತಡೆಯಲಾರದಂತಹ ಅಸಹನೀಯವಾಗಿರುವಂತಹ ಒಂದು ಸಂದರ್ಭ ಸೃಷ್ಟಿಯಾಗುತ್ತಲ್ಲ, ಆವಾಗ ಈ ಜೀವನ ಶೈಲಿಯ ರೋಗಗಳು ಅನ್ನುವಂಥದ್ದು ಮನುಷ್ಯನಲ್ಲಿ ಸಹಜವಾಗಿ ಕಾಣಿಸ್ಕೊಳ್ತಾ ಪ್ರಾರಂಭ ಆಗುತ್ತೆ. ಪ್ರಾಯಶಃ ಒಂದು ನಾವು ಅನ್ಕೋತಾ ಇದ್ವಿ ಈ ಜೀವನ ಶೈಲಿಯ ರೋಗಗಳು ಯಾವುವು ಅಂತಂದರೆ, ಅದಕ್ಕೆ ನಾವು ಮುಖ್ಯವಾಗಿ ಮಧುಮೇಹ ಅಥವಾ ಸಕ್ಕರೆ ಕಾಯಿಲೆ ಅಂತ ಸಾಮಾನ್ಯರು ಏನು ಮಾತಾಡ್ತಾರೆ ಅಂದರೆ ಡಯಾಬಿಟೀಸ್ ಮೆಲೈಟಸ್, ಮತ್ತು ಅಧಿಕ ರಕ್ತದೊತ್ತಡ ಅಂದರೆ ಈ ಹೈಪರ್ ಟೆನ್ಷನ್, ಆನಂತರ ಸ್ಥೂಲಕಾಯ ಒಬೇಸಿಟಿ, ಮತ್ತು ಈ ಕ್ರಾನಿಕ್ ಆಬ್ಸ್ಟ್ರಕ್ಟಿವ್ ಲಂಗ್ ಡಿಸೀಸಸ್ ಅಂದರೆ ಶ್ವಾಸಕೋಶದ ಒಂದು ತೊಂದರೆಗಳು ಮುಂತಾಗಿ, ಮತ್ತು ಕ್ಯಾನ್ಸರನ್ನು ಒಳಗೊಂಡಂತೆ ಎಲ್ಲವನ್ನೂ ಕೂಡ ನಾವು ಒಂದು ಬ್ರಾಡ್ ಆಗಿ ಕ್ಲಾಸಿಫೈ ಮಾಡುವಂಥದ್ದು ಜೀವನ ಶೈಲಿಯ ರೋಗಗಳು. ಅಂದರೆ ಬಹುತೇಕ ಇದರಲ್ಲಿ ನಮ್ಮ ಜೀವನ ಶೈಲಿಯ ಒಂದು ಮಾರ್ಪಾಡಿಗೆ ಪ್ರಕೃತಿಯಿಂದ ನಾವು ಪಡೆದುಕೊಂಡಿರುವಂಥ ಒಂದು ರೋಗಗಳು ಇವು ಅಂತ ನಾವು ಭಾವಿಸಬಹುದು. ಅದಕ್ಕೆ ನಾವು ಜೀವನ ಶೈಲಿಯ ರೋಗಗಳು ಅಂತ ಕರೀತೇವೆ.
0: ಸರಿ ಭಗತ್, ತಾವು ಜೀವನ ಶೈಲಿಯ ರೋಗಗಳಲ್ಲಿ ಸಕ್ಕರೆ ಕಾಯಿಲೆ ಅನ್ನುವಂಥದ್ದು ಪ್ರಮುಖ ಅಂತ ಹೇಳಿದ್ರಿ. ಈ ಒಂದು ಸಕ್ಕರೆ ಕಾಯಿಲೆ ಹೆಚ್ಚಾಗುವುದಕ್ಕೆ ಜೀವನ ಶೈಲಿಯನ್ನು ಹೊರತುಪಡಿಸಿ ಮತ್ತೆ ಯಾವೆಲ್ಲ ಕಾರಣಗಳು ಪ್ರಮುಖವಾಗಿ ಕಾರಣ ಆಗುತ್ತಾ ಹೋಗುತ್ತೆ ಅಂತ?
1: ಅಲ್ಲಿ ಮುಖ್ಯವಾಗಿ ಈ ಸಕ್ಕರೆ ಕಾಯಿಲೆ ಅನ್ನುವುದೇನಿದೆಯಲ್ಲ, ಡಯಾಬಿಟೀಸ್, ಅದು ಒಂದು ಕೇವಲ ಒಂದು ರೋಗ ಮಾತ್ರ ಅಂತ ಕರೀಲಿಕ್ಕೆ ಸಾಧ್ಯ ಇಲ್ಲ ಇಂದಿನ ದಿನಮಾನದಲ್ಲಿ. ಅದು ಒಂದು ರೋಗಗಳ ಸಮೂಹ. ಅಂದರೆ ಅದು ಕೇವಲ ತಾನೊಂದೇ ಬರೋದಿಲ್ಲ, ಬಂದರೆ ಅದರ ಜೊತೆಗೆ ಸಾಕಷ್ಟು ಬೇರೆ ಬೇರೆ ಕಾಯಿಲೆಗಳನ್ನೇ ತೆಗೆದುಕೊಂಡು ಬರುವ ಕಾರಣ ಅದಕ್ಕೆ ರೋಗಗಳ ಸಮೂಹ ಅಥವಾ ಕಾನ್ಸ್ಟಲೇಷನ್ ಆಫ್ ಡಿಸೀಸಸ್ ಅಂತಲೂ ಕೂಡ ನಾವು ಕರಿತಾ ಇದ್ದೇವೆ. ಈ ಒಂದು ಸಕ್ಕರೆ ಕಾಯಿಲೆ ಅಥವಾ ಡಯಾಬಿಟೀಸ್ ಕೇವಲ ಒಂದು ಜೀವನ ಶೈಲಿಯ ಬದಲಾವಣೆ, ಅದರಲ್ಲಿ ಪ್ರಮುಖವಾಗಿ ಅತ್ಯಧಿಕ ಒತ್ತಡದ ಬದುಕು ಬಹುಮುಖ್ಯವಾದಂಥ ಒಂದು ಕಾರಣ. ಯಾಕಂದರೆ ಒತ್ತಡ ಜಾಸ್ತಿ ಆದಾಗ ನಮ್ಮ ದೇಹದಲ್ಲಿ ಆ ಒತ್ತಡವನ್ನು ನಿಯಂತ್ರಣ ಮಾಡಲಿಕ್ಕೆ ಭಾಳಷ್ಟು ಹಾರ್ಮೋನ್ಸ್ ವ್ಯತ್ಯಾಸ ಆಗ್ತಾ ಕಂಡುಬರುತ್ತೆ. ಅದರಲ್ಲಿ ಈ ಕಾರ್ಟಿಸೋಲ್ ಅನ್ನುವಂಥ ಒಂದು ಹಾರ್ಮೋನ್ ಜಾಸ್ತಿ ಆಗುತ್ತೆ. ಆ ನಂತರದಲ್ಲಿ ಬದಲಾದ ಜೀವನ ಶೈಲಿ ಆ ಒತ್ತಡದ ಬದುಕಿಗೆ ನಮ್ಮ ದೇಹ ಅದಕ್ಕೆ ಮಾರ್ಪಾಡಾಗ್ಬಿಡುತ್ತೆ. ಆ ಒಂದು ಒತ್ತಡವನ್ನು ನಿಯಂತ್ರಣ ಮಾಡಲಿಕ್ಕೆ ನಮಗೆ ರಕ್ತದಲ್ಲಿ ಸಕ್ಕರೆ ಅಂಶ ಹೆಚ್ಚಾಗುವಂಥದ್ದು ಅತ್ಯಂತ ಅವಶ್ಯಕವಾಗಿ ಬದಲಾಗುವಂಥ ಒಂದು ಪ್ರಮುಖವಾಗಿರುವಂಥ ಅಂಶ. ಅದನ್ನೇ ನಾವು ಮುಂದುವರೆದು ಅದು ನಿರಂತರವಾಗಿ ಆದಾಗ ನಾವು ಅದನ್ನು ಸಕ್ಕರೆ ಕಾಯಿಲೆ ಅಂತ ಕರಿತೀವಿ. ಇದು ಒತ್ತಡದ ಬದುಕು ಜೀವನ ಶೈಲಿಯ ಬದಲಾವಣೆ ಒಂದು ಕಡೆ ಆದರೆ ಅತಿಯಾದ ಆಹಾರ ಸೇವನೆ, ಅದರಲ್ಲೂ ಮುಖ್ಯವಾಗಿ ಈ ಜಂಕ್ ಫುಡ್ ಸೇವನೆ, ಏನು ನಾವು ಅಂದರೆ ವಿಪರೀತ ಹೈ ಕ್ಯಾಲರಿ ಫುಡ್ ಸೇವನೆಯಿಂದ ಅದು ನಿರಂತರವಾಗಿ ಕೇವಲ ಒಂದಿನ ಎರಡು ದಿನ ಅಲ್ಲ, ಅದು ನಿರಂತರವಾಗಿ ನಮ್ಮ ಜೀವನದ ಒಂದು ಭಾಗವಾಗಿ ಆಗಿದ್ರೆ, ಆನಂತರ ಚಟುವಟಿಕೆ ಇಲ್ಲದೆ ಇರುವಂಥದ್ದು ಇನ್ನೊಂದು ಮುಖ್ಯವಾದ ಕಾರಣ. ಕೆಲವರು ಅತಿಯಾದ ಆಹಾರವನ್ನು ತಿಂದರೂ ಸಹ ಅದನ್ನು ಅಷ್ಟೇ ಪರಿಣಾಮಕಾರಿಯಾಗಿ ಅದನ್ನು ಕರಗಿಸುವಂಥ ಒಂದು ಸಂದರ್ಭವನ್ನು ಕೂಡ ತಂದುಕೊಳ್ತಾರೆ. ಆದರೆ ಬಹುತೇಕ ಜನ ಇವತ್ತು ಯಾರು ಚಟುವಟಿಕೆ ಇಲ್ಲದೆ ಇರುವಂಥದ್ದು ಅಂದರೆ ಯಾವುದೇ ರೀತಿ ಫಿಸಿಕಲ್ ಆಕ್ಟಿವಿಟಿ ಇಲ್ಲದೆ ಇರುವಂಥದ್ದನ್ನು ನಾವು ಗಮನಿಸ್ತಾ ಇದ್ದೇವೆ. ಹಾಗಾಗಿ ಇವು ಪ್ರಮುಖವಾಗಿರುವಂಥ ಕೆಲವೊಂದಿಷ್ಟು ಅಂಶಗಳಾದರೆ ಇನ್ನು ಕೆಲವು ನಮ್ಮ ವಂಶ ಪಾರಂಪರ್ಯವಾಗಿ ಅಂದರೆ ಜೆನೆಟಿಕಲಿ ಇನ್ಹೆರಿಟೆಡ್ ಆಗಿ ಕೂಡ ಡಯಾಬಿಟೀಸ್ ಬರುವಂಥ ಕೆಲವೊಂದಿಷ್ಟು ಪ್ರಮೇಯಗಳಿದ್ದಾವೆ. ಪ್ರೆಗ್ನೆನ್ಸಿ ಟೈಮಲ್ಲಿ ಉಂಟಾಗುವಂಥ ಡಯಾಬಿಟೀಸ್, ಅದಕ್ಕೆ ನಾವು ಜೆಸ್ಟೇಷನಲ್ ಡಯಾಬಿಟೀಸ್ ಅಂತ ಕರಿತಾ ಇದ್ದೇವೆ. ಆನಂತರ ಈ ಹುಟ್ಟಿನಿಂದ ಕೆಲವರಿಗೆ ಈ ಜೆನೆಟಿಕಲಿ ಮಾಡಿಫಿಕೇಶನ್ ಆಗಿರುವಂಥ ಸಂದರ್ಭದಲ್ಲಿ ಟೈಪ್ 1 ಡಯಾಬಿಟೀಸ್ ಅಂತ ಕರಿತೇವೆ. ಆನಂತರ ಟೈಪ್ 2 ಡಯಾಬಿಟೀಸ್ ಬಹುತೇಕ ಎಲ್ಲ ಜೀವನ ಶೈಲಿಯ ಒಂದು ಬದಲಾವಣೆಯಿಂದ ಆಗುವಂಥದ್ದು. ಆನಂತರದಲ್ಲಿ ಇನ್ನೂ ಅನೇಕ ವಿಧವಾದಂಥ ವಂಶ ಪಾರಂಪರೆಯಿಂದ ಬರುವಂಥದ್ದು. ಆದರೆ ಇದರಲ್ಲಿ ಮುಖ್ಯವಾಗಿ ಮಾನಸಿಕ ಒತ್ತಡ ಮತ್ತು ಅತಿಯಾದ ಈ ಜಂಕ್ ಫುಡ್ ಸೇವನೆ ಮತ್ತು ಚಟುವಟಿಕೆ ಇಲ್ಲದೇ ಇರುವಂಥದ್ದು ಅಥವಾ ಲೆಸ್ ಫಿಸಿಕಲ್ ಆಕ್ಟಿವಿಟಿ, ಇವು ಪ್ರಮುಖವಾಗಿರುವಂಥ ಒಂದು ಅಂಶಗಳು ಅಂತ ಇಲ್ಲಿ ಅನೇಕ ಅಧ್ಯಯನಗಳು, ಅದರಲ್ಲೂ ಮುಖ್ಯವಾಗಿ ICMR ಮತ್ತು ಮಡ್ರಾಸ್ ಡಯಾಬಿಟಿಕ್ ರಿಸರ್ಚ್ ಫೌಂಡೇಶನ್ ಇವರು ಸಂಯುಕ್ತವಾಗಿ ಒಂದು ಇಂಡಿಯಾ ಡಯಾಬಿಟಿಸ್ ಸ್ಟಡಿ ಅಂತ ಹೇಳಿ 2011 ಹಿಡಿದು 2019 ಆ ಒಂದು ಅಧ್ಯಯನ ನಡೆದು ಅದರ ಒಂದು ಸಾಕಷ್ಟು ಫಲಿತಾಂಶಗಳು ನಮ್ಮ ಮುಂದೆ ಇದ್ದಾವೆ. ಅದರಲ್ಲಿ ಭಾರತೀಯರಲ್ಲಿ ಅತಿ ಹೆಚ್ಚು ಅಧಿಕ ಸಕ್ಕರೆ ಕಾಯಿಲೆ ಉಳ್ಳಂಥ ರೋಗಿಗಳು ಹೊಂದಿರುವಂಥ ದೇಶ ನಮ್ಮ ಭಾರತ ಆಗಿದೆ ಇವಾಗ. ಅದಕ್ಕೆ ಮುಖ್ಯವಾದಂಥ ಕಾರಣಗಳು, ಎಪಿಡೆಮಾಲಜಿಕಲ್ ರೀಸನ್ಸನ್ನು ಆ ಒಂದು ಅಧ್ಯಯನದ ಫಲಶ್ರುತಿ ನಮಗೆ ತಿಳಿಸ್ಕೊಡ್ತಾ ಇದೆ. ಹಾಗಾಗಿ ಈ ಎಲ್ಲ ಪ್ರಮುಖವಾಗಿರುವಂಥ ಅಂಶಗಳು ಜೊತೆಗೆ ಈ ನಮ್ಮ ಜೀವನ ಶೈಲಿಯ ಬದಲಾವಣೆಯಲ್ಲಿ ಮುಖ್ಯವಾಗಿ ಅತಿಯಾದ ಈ ತಂಬಾಕು ಸೇವನೆ ಮತ್ತು ಅದರ ಜೊತೆಗೆ ಎಣ್ಣೆ ಪದಾರ್ಥಗಳ ಸೇವನೆ ಮತ್ತು ಆಲ್ಕೋಹಾಲ್ ಕನ್ಸಂಪ್ಷನ್ ಅಥವಾ ಈ ಕುಡಿತದ ಚಟವನ್ನು ಹೊಂದಿರುವಂಥವ್ರು, ಇವರೆಲ್ಲರಿಗೂ ಕೂಡ ಈ ಒಂದು ಒಟ್ಟಾರೆಯಾಗಿ ಜೀವನ ಶೈಲಿಯ ರೋಗಗಳು ಹೆಚ್ಚಾಗುವಂಥದ್ದು ಮತ್ತು ಅದರಲ್ಲೂ ಪ್ರಮುಖವಾಗಿ ಸಕ್ಕರೆ ಕಾಯಿಲೆ ಕೂಡ ಹೆಚ್ಚಾಗುವಂತಹ ಸಾಧ್ಯತೆಗಳನ್ನು ನಾವು ನೋಡ್ತಾ ಇದ್ದೇವೆ.
0: ಸರಿ, ಈಗ ನಾವು ನಮ್ಮ ಜೀವನ ಶೈಲಿಯ ಬದಲಾವಣೆಯ ಜೊತೆ ಜೊತೆಗೆ ಆಹಾರ ಪದ್ಧತಿಯನ್ನ ಕೂಡ ಬದಲಾವಣೆ ಮಾಡಿಕೊಂಡಿದ್ದೀವಿ ಅಂತ ತಾವು ಹೇಳ್ತಾ ಇದ್ರಿ. ಸರಿ, ಈಗ ನಾವು ಸೇವಿಸುವಂತಹ ಆಹಾರ ಈ ಒಂದು ರಕ್ತದೊತ್ತಡದ ಮೇಲೆ, ಹೈಪರ್ ಟೆನ್ಷನ್ ಮೇಲೆ ಯಾವ ರೀತಿ ಪರಿಣಾಮವನ್ನ ಬೀರುತ್ತೆ, ಮತ್ತೆ ನಾವು ಯಾವ ರೀತಿ ಆಹಾರ ಕ್ರಮವನ್ನ ಅನುಸರಿಸಬೇಕು ಅಂತ
1: ನೋಡಿ. ಈಗ ನಮ್ಮ ಹಳ್ಳಿಗಳಲ್ಲಿ ಅಜ್ಜ ಅಜ್ಜಿ ಮನೆಗೆ ನಾವು ಹೋಗ್ತಾ ಇದ್ವಿ, ಅವರೆಲ್ಲರೂ 80-90 ವರ್ಷ ಬದುಕ್ತಾ ಇದ್ರು. ಅವರೆಲ್ಲರೂ ಯಾವುದೇ ಒಂದು ಈ ರಕ್ತದೊತ್ತಡ ಅನ್ನೋದು ಅವರಿಗೆ ಗೊತ್ತೇ ಇರಲಿಲ್ಲ. ಅಂಥ ಒಂದು ದಿನಮಾನದಿಂದ ನಾವು ಇವತ್ತು ಯಾರಿಗೆ ರಕ್ತದೊತ್ತಡ ಇಲ್ಲ ಅನ್ನೋದನ್ನು ಹುಡುಕಬೇಕಾದಂಥ ಒಂದು ಪರಿಸ್ಥಿತಿಗೆ ಬಂದು ನಿಂತಿದ್ದೀವಿ. ಅಂದರೆ ಪ್ರಮುಖವಾಗಿ ನಮ್ಮಲ್ಲಿ ಬದಲಾಗಿರುವಂಥದ್ದು ನಮ್ಮ ಆಹಾರ ಪದ್ಧತಿ. ಈಗ ಆಹಾರ ಸೇವನೆ ಒಂದು ಫ್ಯಾಷನ್ ಆಗಿದೆ, ಅದು ಬಹಳ ದುರಂತಮಯವಾಗಿರುವಂಥ ಒಂದು ಬದಲಾವಣೆ. ಮೊದಲು ನಮ್ಮ ಹಸಿವಿಗೆ ತಕ್ಕಂತೆ ಆಹಾರ ಇರ್ತಿತ್ತು, ಆದರೆ ಇವತ್ತು ಆಹಾರ ತಿನ್ನುವಂಥದ್ದನ್ನ ಒಂದು ಫ್ಯಾಷನ್ ರೀತಿಯಲ್ಲಿ, ಅದನ್ನೇ ಒಂದು ಒಂದು ವಿಶೇಷವಾಗಿರುವಂಥ ಒಂದು ಪ್ರಕ್ರಿಯೆ ಅಡಿಯಲ್ಲಿ ಅದಕ್ಕೆ ಅತಿಯಾದ ರುಚಿಯ ಒಂದು ಹಿನ್ನೆಲೆಯನ್ನು ಒದಗಿಸಿಕೊಟ್ಟು ಅದಕ್ಕೆ ಬೇರೆ ಬೇರೆ ರೀತಿಯಾದಂಥ ಒಂದು ಪದಾರ್ಥಗಳ ಮಿಶ್ರಣದಿಂದ ಇವತ್ತು ನಾವು ಸೇವಿಸುವಂಥ ಆಹಾರದಲ್ಲಿ ಬಹುತೇಕ ಆಹಾರ ಕಲುಷಿತಗೊಂಡಿರುವಂಥದ್ದು ಕೂಡ ನಾವು ಒಪ್ಪಬೇಕಾಗಿರುವಂಥ ಸಂಗತಿ. ಅದರಲ್ಲಿ ಎಲ್ಲಿ ಹೆಚ್ಚು ರುಚಿಯಾಗಬೇಕು ಅಂತ ನಾವು ಬಯಸ್ತೀವೋ ಅಲ್ಲಿ ಸಹಜವಾಗಿ ಹೆಚ್ಚು ಉಪ್ಪು, ಹೆಚ್ಚು ಮೆಣಸಿನ ಪದಾರ್ಥ ಮತ್ತು ಇತ್ಯಾದಿ ಪದಾರ್ಥಗಳು, ಅಂದರೆ ಯಾವುದು ನಮಗೆ ನಾನ್ ನ್ಯೂಟ್ರಿಯಂಟ್ ಅಡಿಟಿವ್ಸ್ ಅಂತ ಕರಿತೀವಿ, ಅಂದರೆ ನಮಗೆ ಜೀವನಕ್ಕೆ ಅವಶ್ಯಕವಾಗಿರುವಂಥ ಪೌಷ್ಟಿಕಾಂಶಗಳನ್ನು ನಾವು ಕೊಡೋದಿಲ್ಲ, ಆದರೆ ಕೇವಲ ಬಾಯಿ ರುಚಿಗೋಸ್ಕರವಾಗಿ ಹಾಕಲ್ಪಡುವಂಥ ಈ ಪದಾರ್ಥಗಳೇನಿದ್ದಾವಲ್ಲ ಇವು ನಿಜವಾಗಿಯೂ ನಮಗೆ ಭಾಳ ತೊಂದರೆಗಳನ್ನು ಉಂಟು ಮಾಡುವಂಥದ್ದು. ಯಾವಾಗ ರುಚಿ ಚೆನ್ನಾಗಿದೆ ಅನ್ನಿಸಿದಾಗ ನಾವು ಹೆಚ್ಚು ತಿನ್ನುವಂಥ ಸಾಧ್ಯತೆಗಳನ್ನು ತಂದುಕೊಳ್ತೀವಿ. ಹಾಗಾಗಿ ಒಂದು ಹೆಚ್ಚು ತಿನ್ನುವಂಥದ್ದು ಮತ್ತು ಕ್ವಾಲಿಟಿ, ಯಾವ ಒಂದು ಆಹಾರದಲ್ಲಿ ಅತಿಯಾದ ಉಪ್ಪು ಸೇವನೆ ಮತ್ತು ಈ ಒತ್ತಡದ ಬದುಕು, ಇವು ಮೂರು ಕೂಡಿಬಿಟ್ಟು ಇವತ್ತು ನಮ್ಮ ಆಹಾರ ಪದ್ಧತಿಯನ್ನು ಸಂಪೂರ್ಣವಾಗಿ ಹದಗೆಡಿಸಿದ್ದಾವೆ. ನಾವು ನಮ್ಮ ಉತ್ತರ ಕರ್ನಾಟಕ ಭಾಗದಲ್ಲಿ ಒಂದು ಆಹಾರದ ತಟ್ಟೆಯಲ್ಲಿ ಏನೇನಿರ್ತದೆ ಇವತ್ತು ನಾವು ಅದು ಬಹುತೇಕ ನಮ್ಮ ದಿನನಿತ್ಯದ ಆಹಾರ ಸೇವನೆಯಲ್ಲಿ ಅದು ದೂರವಾಗ್ತಾ ಇದೆ. ನಾವೆಲ್ಲೋ ಇವತ್ತು ಖಾನಾವಳಿಯಲ್ಲೋ ಅಲ್ಲಿ ಮಾತ್ರ ಆ ಒಂದು ರೊಟ್ಟಿ, ಆ ಪಲ್ಯ, ಅದರಲ್ಲಿ ಒಂದು ಕಾಳಿನ ಪಲ್ಯ, ಒಂದು ತರಕಾರಿ ಪಲ್ಯ, ಆ ನಂತರ ಆಮೇಲೆ ಹಸಿ ತರಕಾರಿಗಳು, ಆಮೇಲೆ ಮೆಂತೆ ಸೊಪ್ಪು, ಆಮೇಲೆ ಅವೆಲ್ಲ ಅಗಸಿ ಚಟ್ನಿ, ಆಮೇಲೆ ಶೇಂಗಾ ಚಟ್ನಿ, ಇವೆಲ್ಲ ಏನಿರ್ತಿದ್ವು. ಆಮೇಲೆ ಗೋಧಿ ಹುಗ್ಗಿ, ಸ್ವೀಟ್ ಆದರೂ ಕೂಡ ಗೋಧಿ ಹುಗ್ಗಿ, ಆಮೇಲೆ ಅನ್ನ, ಅನ್ನಕ್ಕೆ ಸ್ವಲ್ಪ ಅನ್ನ, ಅದಕ್ಕೆ ಬೇಕಾದಂಥ ಬೇಳೆ ಸಾರು. ನೋಡಿ, ಇದು ಒಂದು ಬ್ಯಾಲೆನ್ಸ್ಡ್ ಡಯಟ್ ಆಗಿರ್ತಿತ್ತು. ಆದರೆ ಇವತ್ತು ನಾವು ಏನು ಮಾಡ್ತಾ ಇದ್ದೀವಿ, ಕೇವಲ ಅತಿ ಹೆಚ್ಚು ಕಾರ್ಬೋಹೈಡ್ರೇಟ್ ಯುಕ್ತ ಆಹಾರವನ್ನು, ಅಂದರೆ ಪಿಷ್ಟ ತುಂಬಿರುವಂಥ ಆಹಾರವನ್ನು ನಾವು ಹೆಚ್ಚಾಗಿ ಸೇವಿಸ್ತಾ ಇದ್ದೇವೆ. ಫೈಬರ್ ಕಂಟೆಂಟ್ ಅನ್ನುವಂಥದ್ದು ನಮ್ಮ ಆಹಾರದಲ್ಲಿ ನಗಣ್ಯವಾಗ್ಬಿಟ್ಟಿದೆ. ಅದರಲ್ಲೂ ಮುಖ್ಯವಾಗಿ ಬೇಕರಿ ಐಟಮ್ಸ್ನಲ್ಲಿ ಆ ಫೈಬರ್ ಐಟಮ್ಸೇ ಕಾಣೆಯಾಗುವಂಥ ಸಂದರ್ಭದಲ್ಲಿ, ಆಮೇಲೆ ಈ ಮಿಲೆಟ್ಸ್ ಅನ್ನು ಕೂಡ ನಾವು ಬಹುತೇಕ ನಮ್ಮ ದಿನನಿತ್ಯದ ಬದುಕಿನಲ್ಲಿ ಅದು ಬಹಳ ಅವಶ್ಯಕವಾಗಿರುವಂಥ ಆಹಾರ ಧಾತುವಾಗಿತ್ತು. ಆದರೆ ಕ್ರಮೇಣ ಇವತ್ತು ಮಿಲೆಟ್ಸ್ ಸೇವನೆ ಮಾಡೋದು ಏನೋ ಬಹಳ ದೊಡ್ಡ ವಿಶೇಷ ಅಂತ ನಾವು ಇವತ್ತು ಪ್ರೊಜೆಕ್ಟ್ ಮಾಡ್ತಾ ಇದ್ದೀವಿ. ಅಂದರೆ ನಮ್ಮ ಪಾರಂಪರಿಕ ಆಹಾರ ಪದ್ಧತಿಯಿಂದ ನಾವು ದೂರ ಸರಿದಕ್ಕೋಸ್ಕರವಾಗಿ ಇವತ್ತು ಎಲ್ಲಿಲ್ಲದ ರೋಗ ಸಮೂಹವನ್ನು ನಾವು ತಂದುಕೊಂಡಿದ್ದೇವೆ. ಪ್ರಾಯಶಃ ನಮ್ಮ ಎಲ್ಲಿ ರೋಗಗಳು ಎಲ್ಲಿ ಶುರುವಾಗ್ತಾ ಇದ್ದಾವೆ ಅಂದರೆ ನಮ್ಮ ಅಡುಗೆ ಮನೆಯಲ್ಲಿ ಶುರುವಾಗ್ತಾ ಇದೆ ಅಂತಂದರೆ ಅದು ತಪ್ಪಾಗಲಿಕ್ಕಿಲ್ಲ.
0: ಖಂಡಿತ ಸರ್. ಸರ್, ಇನ್ನು ನಿಯಮಿತ ಒಂದು ದೈಹಿಕ ವ್ಯಾಯಾಮದ ಒಂದು ಕೊರತೆ ಕೂಡ ಎದ್ದು ಕಾಣ್ತಾ ಇತ್ತು ಜನರಲ್ಲಿ. ಈ ಕೊರತೆಯಿಂದ ಯಾವೆಲ್ಲ ಆರೋಗ್ಯ ಸಮಸ್ಯೆಗಳು ಕಂಡು ಬರಬಹುದು ಸರ್?
1: ನಿಮಗೆ ಆಶ್ಚರ್ಯ ಅನ್ನಿಸ್ಬೋದು, ಪ್ರಸ್ತುತ ವಿದ್ಯಮಾನಗಳು ಮತ್ತು ಸಂಶೋಧನೆಗಳು ಏನನ್ನು ಹೇಳ್ತಾ ಇದ್ದಾವೆ ಅಂದರೆ, ಸಿಟ್ಟಿಂಗ್ ಈಸ್ ನ್ಯೂ ಸ್ಮೋಕಿಂಗ್ ಅಂತೇಳಿ. ಪ್ರಾಯಶಃ ಫಿಸಿಕಲ್ ಇನ್ಆಕ್ಟಿವಿಟಿ ಅಥವಾ ಕ್ರಿಯಾಶೀಲ ಬದುಕು ಇಲ್ಲದೇ ಇರುವಂಥದ್ದು ಇಷ್ಟರ ಮಟ್ಟಿಗೆ ನಮಗೆ ರೋಗಗಳನ್ನು ತಂದುಕೊಡುತ್ತೆ ಅಂತ ನಾವು ಯಾರೂ ಒಂದು 15-20 ವರ್ಷದ ಮುಂಚೆ ಎನಿಸಿರಲಿಲ್ಲ. ಆದರೆ ಇವತ್ತು ಅದು ಬಹುಮುಖ್ಯವಾಗಿರುವಂಥ ರೋಗ ಸಮೂಹಕ್ಕೆ ಕಾರಣವಾಗ್ತಾ ಇದೆ. ಅದನ್ನು ಇವತ್ತು ಅನೇಕ ವೈದ್ಯಕೀಯ ಪುಸ್ತಕಗಳಲ್ಲಿ ಫಿಸಿಕಲ್ ಇನ್ಆಕ್ಟಿವಿಟಿ ಬಗ್ಗೆ ಚಾಪ್ಟರ್ಸ್ ಬರೆದಿದ್ದಾರೆ, ಸಂಶೋಧನೆಗಳು ನಡೆದಿದ್ದಾವೆ. ಸಂಶೋಧನೆಗಳ ಒಂದು ಫಲಶ್ರುತಿ ಏನು ಹೇಳುತ್ತೆ ಅಂದರೆ, ಸಿಟ್ಟಿಂಗ್ ಈಸ್ ನ್ಯೂ ಸ್ಮೋಕಿಂಗ್. ಅಂದರೆ ಒಬ್ಬ ವ್ಯಕ್ತಿ ಒಂದು ನಿಯಮಿತವಾಗಿ ತಂಬಾಕು ಸೇವನೆ ಮಾಡ್ತಾ ಸಿಗರೇಟ್ ಸೇದಿದರೆ ಏನೆಲ್ಲ ತೊಂದರೆಗಳಾಗ್ಬೋದು ಆ ಮನುಷ್ಯನಲ್ಲಿ, ಅಷ್ಟು ಸಮಸ್ಯೆಗಳು ಕೇವಲ ಒಂದು 4 ತಾಸು ಒಂದೇ ಕಡೆ ಕುತ್ಕೊಳ್ಳೋದ್ರಿಂದ ಆಗುತ್ತೆ. ಅಂದರೆ ಎಷ್ಟು ಮಟ್ಟಿಗೆ ನಮ್ಮ ದೇಹದ ಮೇಲೆ ಪರಿಣಾಮ ಬೀರ್ತಾ ಇದೆ. ಹಾಗಾಗಿ ವಿಶ್ವ ಆರೋಗ್ಯ ಸಂಸ್ಥೆಯವರು ನಮಗೆ ಒಂದು ಗೈಡ್ಲೈನ್ಸನ್ನು ಕೊಟ್ಟಿದ್ದಾರೆ. ಅಂದರೆ ಕನಿಷ್ಠ ಪಕ್ಷ ಅಂತಂದರೆ ಒಂದು 150 ನಿಮಿಷಗಳಾದರೂ ನಾವು ಚಟುವಟಿಕೆಯಲ್ಲಿರಬೇಕು ವಾರದಲ್ಲಿ ಅಂತ. ಆದರೆ ಅದು ಬೇರೆಯವರಿಗೆ ಸಾಕಾಗ್ಬೋದು, ಆದರೆ ಭಾರತೀಯರಲ್ಲಿ ಈ ಒಂದು ರೋಗಗಳ ಸಮೂಹ ಅತಿ ಹೆಚ್ಚಾಗ್ತಾ ಇದೆ. ಮತ್ತು ಅದರಲ್ಲಿ ಮುಖ್ಯವಾಗಿ ನಮ್ಮ ಒಂದು ವಂಶವಾಹಿಗಳು ಕೂಡ ನಮಗೆ ಎಷ್ಟು ತೊಂದರೆಗಳನ್ನು, ವಂಶವಾಹಿ ಕೂಡ ಸ್ವಲ್ಪ ಮಟ್ಟಿಗೆ ಕಾರಣೀಭೂತವಾಗಿದ್ದಾವೆ. ಸೊ ಹಾಗಾಗಿ ಇವೆಲ್ಲ ಕಾರಣಗಳಿಂದಾಗಿ ನಮಗಿವತ್ತು ಏನಾಗ್ತಾ ಇದೆ, ನಾವು ಕೇವಲ 150 ನಿಮಿಷ ಮಾತ್ರವಲ್ಲ 250 ನಿಮಿಷ, ಅಂದರೆ ಕನಿಷ್ಠ ಪಕ್ಷ ದಿನಕ್ಕೆ ಒಂದು 45 ನಿಮಿಷವಾದರೂ ಕೂಡ ನಾವು ಚಟುವಟಿಕೆಯಲ್ಲಿರಬೇಕು. ಯಾವ ರೀತಿಯಾದಂಥ ಚಟುವಟಿಕೆ ಅದು? ಕಾರ್ಡಿಯೋ ಎಕ್ಸಸೈಸ್ ಆಗಿರ್ಬೋದು, ಅಥವಾ ನಮ್ಮ ಬ್ರಿಸ್ಕ್ ವಾಕಿಂಗ್ ಆಗಿರ್ಬೋದು, ಅಥವಾ ಜಿಮ್ನಲ್ಲಿ ನೀವು ಕಸರತ್ತು ಮಾಡುವುದಾಗಿರ್ಬೋದು, ಅದು ಯಾವುದೇ ಆದರೂ ರೀತಿಯಲ್ಲಿ ಒಂದು ಯೋಗ ಆಗಿರ್ಬೋದು, ಸ್ಟ್ರೆಚಿಂಗ್ ಎಕ್ಸಸೈಸ್ ಆಗಿರ್ಬೋದು. ಸೊ ಇವೆಲ್ಲವೂ ಕೂಡ ನಿಯಮಿತವಾಗಿ ಎಲ್ಲವನ್ನ ಮಿಶ್ರಣ, ಅಂದರೆ ಒಂದು ದಿನ ಒಂದೊಂದರಂತೆ. ಅದರಲ್ಲೂ ಎಲ್ಲದಕ್ಕಿಂತ ಬೆಸ್ಟ್ ಯಾವುದು ಅಂತ ನೀವು ಕೇಳಿದರೆ ಅದರನ್ನೇ ಬ್ರಿಸ್ಕ್ ವಾಕಿಂಗ್ ಅಂತ ಕರಿಬೋದು. ಹಾಗಾಗಿ ಬ್ರಿಸ್ಕ್ ವಾಕಿಂಗ್ ಅಂದರೆ ಏನು? ತೀವ್ರತರವಾದಂಥ ನಡಿಗೆ. ತೀವ್ರ ನಡಿಗೆ ಎಷ್ಟಿರಬೇಕು? 30-45 ನಿಮಿಷ ಕನಿಷ್ಠ ಪ್ರತಿದಿನ. ಪ್ರತಿದಿನ 30-45 ನಿಮಿಷ. ಈಗ ಕೆಲವರು ಸ್ಟೆಪ್ಸ್ನ ಕೌಂಟ್ ಮಾಡ್ತಾರೆ, ತಮ್ಮ ಮೊಬೈಲಲ್ಲಿ ಆ್ಯಪ್ ಇರುತ್ತೆ, ಸ್ಟೆಪ್ಸ್ ಕೌಂಟ್ ಮಾಡ್ತಾರೆ. ಸೊ 8-10,000 ಸ್ಟೆಪ್ಸ್ನಾದರೂ ಆಗಬೇಕು. ಅಂದರೆ ಕನಿಷ್ಠ ಪಕ್ಷ 4 ಕಿಲೋಮೀಟರ್ ನಡಿಬೇಕು, ಇಲ್ಲ ಅಂತಂದರೆ ಒಂದು 30-45 ನಿಮಿಷ ಕನಿಷ್ಠವಾದರೂ ಅವರು ನಡಿಬೇಕು. ಹೇಗೆ ನಡಿಬೇಕು ಅದು ಬಹಳ ಮುಖ್ಯ. ಅದು ತೀವ್ರ ನಡಿಗೆ ಆಗಿರಬೇಕೆ ಹೊರತು ಸುಮ್ಮನೆ ನಿಧಾನಕ್ಕೆ ಗಂಟೆಗಟ್ಟಲೆ ನಡೆಯೋದು ಅಷ್ಟು ಪರಿಣಾಮ ಆಗುವುದಿಲ್ಲ. ಪರಿಣಾಮಕಾರಿಯಾಗಿರುವಂಥ ನಡಿಗೆ ಅಂತಂದರೆ ನಮ್ಮ ಪಕ್ಕದಲ್ಲಿರೋರ ಜೊತೆ ನಮಗೆ ಮಾತನಾಡಲಿಕ್ಕೆ ಆಗಬಾರ್ದು. ಆ ಥರ ನಾವು ನಡೆದರೆ ಖಂಡಿತವಾಗಿಯೂ ನಮ್ಮ ಈ ಒಂದು ಫಿಸಿಕಲ್ ಇನ್ಆಕ್ಟಿವಿಟಿನ ನಾವು ತಡೆಗಟ್ಟಬಹುದು. ಇನ್ನು ಫಿಸಿಕಲ್ ಇನ್ಆಕ್ಟಿವಿಟಿ ಬಗ್ಗೆ ಇವತ್ತು ಬಹಳಷ್ಟು ಚರ್ಚಿತಾಗಿದೆ ಅಂತ ಹೇಳಿ ನಾನು 2 ಎಕ್ಸ್ಟ್ರಾ ಪಾಯಿಂಟ್ಸ್ ಹೇಳ್ತೀನಿ. ಫಿಸಿಕಲ್ ಇನ್ಆಕ್ಟಿವಿಟಿನ ಯಾವ ರೀತಿ ನಾವು ಅಭ್ಯಾಸ ಮಾಡ್ತೀವಿ, ಯಾವ ರೀತಿ ಅದನ್ನು ಅರ್ಥ ಮಾಡ್ಕೋತೀವಿ ಅಂತಂದರೆ, ಒಂದು 3 ವಿಧವಾದಂಥ ಫಿಸಿಕಲ್ ಆ್ಯಕ್ಟಿವಿಟಿ ನಾವು ನೋಡ್ತೇವೆ. ಒಂದು ಜಾಬ್ ರಿಲೇಟೆಡ್ ಫಿಸಿಕಲ್ ಆ್ಯಕ್ಟಿವಿಟಿ, ಅಂದರೆ ನಮ್ಮ ಕೆಲಸದಲ್ಲಿಯೇ ಸಾಕಷ್ಟು ಫಿಸಿಕಲ್ ಆ್ಯಕ್ಟಿವಿಟಿ ಇರ್ತದೆ ಕೆಲವರು. ಈಗ ಫಾರ್ ಎಕ್ಸಾಂಪಲ್, ನಮ್ಮ ರೈತಾಪಿ ವರ್ಗದವರು ಅಥವಾ ಕೂಲಿ ಕಾರ್ಮಿಕರು ಅಥವಾ ಈ ನಮ್ಮ ಅನ್ಸ್ಕಿಲ್ಡ್ ಮ್ಯಾನ್ಯುವಲ್ ಲೇಬರರ್ಸ್ ಏನಿರ್ತಾರಲ್ಲ, ಅವರು ನಾವು ಅಡಿಷನಲ್ ಆಗಿ ನಾವು ಯಾವುದೇ ಒಂದು ಅವ್ರಿಗೆ ಎಕ್ಸ್ಟ್ರಾ ಫಿಸಿಕಲ್ ಆ್ಯಕ್ಟಿವಿಟಿ ಇಲ್ಲದೆ ಹೋದರೂ ಅವರು ಅಷ್ಟೊಂದು ಅವ್ರ ಫಿಸಿಕಲ್ ಆ್ಯಕ್ಟಿವಿಟಿ ಅವರು ರೆಗ್ಯುಲರ್ ಆಗಿ ಅವರು ಜಾಬ್ ರಿಲೇಟೆಡ್ ಮಾಡ್ತಾರೆ. ಇನ್ನು ಕೆಲವರು ಈಗ ಸೆಡೆಂಟ್ರಿ ವರ್ಕರ್ಸ್ ಇರ್ತಾರೆ, ಅಂದರೆ ಅವರು ಅವರ ಕೆಲಸವೇ ಕೂತ್ಕೊಂಡು ಮಾಡುವಂಥ ಕೆಲಸ. ಅಂಥವ್ರಿಗೆ ನಡೀರಿ ಅಂತಂದರೆ ನಾವು ಹೇಗೆ ನಡೀಲಿಕ್ಕೆ ಆಗ್ತದೆ? ಅವ್ರ ಕೆಲಸದ ಟೈಮ್ನಲ್ಲಿ ಅದನ್ನು ಮಾಡಲಿಕ್ಕಾಗಲ್ಲ. ಈಗ ಆಫೀಸಲ್ಲಿ ಕೆಲಸ ಮಾಡೋರು, ಇಂಜಿನಿಯರ್ ಆಗಿರ್ಬೋದು, ವೈದ್ಯರಾಗಿರ್ಬೋದು, ಇಂಥವರಿಗೆ ನಾವು ವರ್ಕ್ ರಿಲೇಟೆಡ್ ಫಿಸಿಕಲ್ ಆ್ಯಕ್ಟಿವಿಟಿ ಮಾಡಲಿಕ್ಕಾಗಲ್ಲ. ಆವಾಗ ಅವರೇನು ಮಾಡಬೇಕು ಅಂತಂದರೆ ಲೀಜರ್ ಟೈಮ್ ಫಿಸಿಕಲ್ ಆ್ಯಕ್ಟಿವಿಟಿ, ಅದಕ್ಕೋಸ್ಕರವಾಗಿ ಒಂದು ನಿಯಮಿತವಾದ ಸಮಯವನ್ನು ನಿಗದಿಪಡಿಸಿ, ಬೆಳಗ್ಗೆ ಆಗಿರ್ಬೋದು, ಸಂಜೆ ಆಗಿರ್ಬೋದು, ಕನಿಷ್ಠ ಒಂದು 30-45 ನಿಮಿಷ. ಕೆಲವರು ಟೇಬಲ್ ಟೆನ್ನಿಸ್ ಆಡ್ತೀವಿ ಅಂತಾರೆ, ದಟ್ ಈಸ್ ಫೈನ್. ಶಟಲ್ ಆಡ್ತೀವಿ ಅಂತಾರೆ, ದಟ್ ಈಸ್ ಫೈನ್. ಟೆನ್ನಿಸ್ ಆಡೋರು ಇದ್ದಾರೆ, ಕ್ರಿಕೆಟ್ ಆಡೋರು ಇದ್ದಾರೆ, ಫುಟ್ಬಾಲ್ ಆಡೋರು ಇದ್ದಾರೆ ಮಕ್ಕಳು. ಸೊ ಈ ರೀತಿಯಾಗಿ ಬೇರೆ ಬೇರೆ ರೀತಿಯಲ್ಲಿ ಲೀಜರ್ ಟೈಮ್ ಫಿಸಿಕಲ್ ಆ್ಯಕ್ಟಿವಿಟಿ ಕೂಡ ಆಗುತ್ತೆ. ಇನ್ನು ಮೂರನೇದು ಟ್ರಾವೆಲ್ ರಿಲೇಟೆಡ್ ಫಿಸಿಕಲ್ ಆ್ಯಕ್ಟಿವಿಟಿ. ಸಾಧ್ಯವಾದಷ್ಟು ನಾವು ಕಾಲ್ನಡಿಗೆಯಲ್ಲಿ ನಡೆಯುವಂಥ ಒಂದು ಅಭ್ಯಾಸವನ್ನು ಮಾಡಿಕೊಳ್ಬೇಕು. ಸ್ವಲ್ಪ ದೂರಕ್ಕೂ ಕೂಡ ನಾವು ವಾಹನದಲ್ಲಿ ಹೋಗುವಂಥದ್ದನ್ನು ಬಿಡಬೇಕು. ಆನಂತರ ಅದಕ್ಕೋಸ್ಕರವಾಗಿ ಇವತ್ತು ಸರ್ಕಾರಗಳು ಕೂಡ ಪಾಶ್ಚಿಮಾತ್ಯ ರಾಷ್ಟ್ರಗಳಲ್ಲಿ ಇದರ ಬಗ್ಗೆ ಬಹಳಷ್ಟು ಕಾನೂನುಗಳೇ ಇದ್ದಾವೆ. ಹಾಗಾಗಿ ಅತಿ ಹೆಚ್ಚು ಈ ಸಾರ್ವಜನಿಕ ಸಾರಿಗೆಯನ್ನು ಬಳಸಲಿಕ್ಕೆ ಅವರು ಅನುವು ಮಾಡಿಕೊಡ್ತಾ ಇದ್ದಾರೆ. ಯಾಕೆ ಅಂತಂದರೆ ಆ ಸಾರ್ವಜನಿಕ ಸಾರಿಗೆ ತನಕನಾದರೂ ನಾವು ನಡೀತೀವಿ, ಆನಂತರ ಅಲ್ಲಿಂದ ಮತ್ತೆ ನಮ್ಮ ಕೆಲಸದ ಟೈಮ್ ಅಲ್ಲಿ ಕೂಡ ನಡೀತೀವಿ. ಈಗ ನಮ್ಮದೇ ಓನ್ ವೆಹಿಕಲ್ ಇತ್ತು ಅಂದರೆ ನಾವು ಅಲ್ಲಿಂದ ಅಲ್ಲಿಗೆ ಡೈರೆಕ್ಟಾಗಿ ಹೋಗಿ ಇಳಿದು ಬಿಡ್ತೀವಿ. ಹಾಗಾಗಿ ಚಟುವಟಿಕೆ ಇಲ್ಲದೆ ಇರುವಂಥದ್ದು. ಆಮೇಲೆ ಸಾಧ್ಯವಾದಷ್ಟು ಮೆಟ್ಲುಗಳನ್ನು ಬಳಸುವಂಥದ್ದು, ಲಿಫ್ಟನ್ನು ಅವಾಯ್ಡ್ ಮಾಡುವಂಥದ್ದು, ಇವೆಲ್ಲ ಏನು ಅಂದರೆ ಟ್ರಾವೆಲ್ ರಿಲೇಟೆಡ್ ಫಿಸಿಕಲ್ ಆ್ಯಕ್ಟಿವಿಟಿ. ಒಟ್ಟಾರೆಯಾಗಿ ಜಾಬ್ ವರ್ಕ್ ರಿಲೇಟೆಡ್ ಆಗಿರ್ಬೋದು, ಲೀಜರ್ ಟೈಮ್ ಆಗಿರ್ಬೋದು, ಅಥವಾ ಟ್ರಾವೆಲ್ ರಿಲೇಟೆಡ್ ಆಗಿರ್ಬೋದು, ಮೂರರಲ್ಲಿಯೂ ಕೂಡ ನಾವು ಹೆಚ್ಚು ಚಟುವಟಿಕೆಯಿಂದ ಇರುವಂಥದ್ದು ನಮ್ಮ ಆರೋಗ್ಯ ವೃದ್ಧಿಸಿಕೊಳ್ಳುವಂಥ ಒಂದು ಪ್ರಮುಖವಾಗಿರುವಂಥ ಅಂಶ ಅಂತ ಇಲ್ಲಿ ಇವತ್ತಿನ ಆಧುನಿಕ ವಿದ್ಯಮಾನಗಳು, ನಮ್ಮ ವೈದ್ಯಕೀಯ ಸಂಶೋಧನೆಗಳು ಇವತ್ತು ದೃಢಪಡಿಸಿದ್ದಾವೆ.
0: ಖಂಡಿತ ಸರ್. ನೀವು ಕೇಳ್ತಾ ಇದ್ದೀರಾ ಆರೋಗ್ಯ ದರ್ಶನ ಕಾರ್ಯಕ್ರಮವನ್ನು. ಕಾರ್ಯಕ್ರಮದಲ್ಲಿ ನಮ್ಮೊಂದಿಗಿದ್ದಾರೆ ಡಾಕ್ಟರ್ ಅವಿನಾಶ್ ಕವಿ ಅವರು. ಸರ್, ಇನ್ನು ಸ್ಥೂಲಕಾಯ, ಒಂದು ಹೆಚ್ಚಿನ ತೂಕ, ಬೊಜ್ಜು, ಒಬೆಸಿಟಿ ಅನ್ನೋದು ಈಗ ಚಿಕ್ಕ ಚಿಕ್ಕ ಮಕ್ಕಳಲ್ಲೂ ಕೂಡ ಕಂಡು ಬರ್ತಾ ಇದೆ. ಇದು ಯಾವ ರೀತಿ ಒಂದು ಗಂಭೀರ ಕಾಯಿಲೆಗಳಿಗೆ ದಾರಿ ಮಾಡಿಕೊಡುತ್ತೆ ಅಂತ?
1: ಈಗ ಇವತ್ತು ನೋಡ್ತಾ ಇದ್ದೀವಿ ಸ್ಥೂಲಕಾಯ ಅನ್ನುವಂಥದ್ದು ಅಥವಾ ಒಬೆಸಿಟಿ, ಎರಡಲ್ಲಿ ಎರಡು ಅಂಶಗಳಿದ್ದಾವೆ. ಒಂದು ಸ್ಥೂಲಕಾಯ ಅಂದರೆ ಬಹುತೇಕ ನಾವೆಲ್ಲರೂ ನೋಡಿದ್ದೀವಿ, ಅಂದರೆ ಎಲ್ಲ ರೀತಿಯಿಂದನೂ ಅವರು ಹೆಚ್ಚು ತೂಕ ಉಳ್ಳಂಥವರಾಗಿದ್ದಾರೆ, ಅಥವಾ ಈಗ ಸುಮೋಸ್ ಅಂತ ಏನೇನು ಕರಿತೀವಿ ಅವಾಗ ವಿಪರೀತ ತೂಕ ಇರುವಂಥದ್ದು. ಅವರ ಒಂದು ಹೈಟಿಗೆ ತಕ್ಕ ಹಾಗೆ ತೂಕ ಇರಬೇಕು ಅಂತ ಒಂದು ನಿಯಮ ಇದೆ. ಅಂದರೆ ಎಷ್ಟಿರಬೇಕು ಅಂದರೆ ಒಂದು ಸೆಂಟಿಮೀಟರ್ನಲ್ಲಿ ಅವರು ಹೈಟನ್ನು ನಾವು ಮೆಷರ್ ಮಾಡಿದರೆ ಅದು ಎಷ್ಟು ಬರ್ತದೆ, ಅದರನ್ನು 100 ಕಳೆದ್ರೆ ಎಷ್ಟು ಬರ್ತದಲ್ಲ ಅದು ಅವರ ಒಂದು ಐಡಿಯಲ್ ವೆಯ್ಟ್ ಅಂತ ನಾವು ಕರಿತಾ ಇದ್ದೇವೆ. ಅಂದರೆ ಈಗ ಫಾರ್ ಎಕ್ಸಾಂಪಲ್, ಒಬ್ಬ ವ್ಯಕ್ತಿ 170 ಉದ್ದ ಇರ್ತಾರೆ, ಅವರಿಗೆ ಎಷ್ಟು ವೆಯ್ಟ್ ಎಷ್ಟಿರಬೇಕು ಅವ್ರಿಗೆ ಅಂತಂದರೆ, ಆದರೆ 170 100 ಕಳೆದ್ರೆ 70. ಸೊ 70 kg ಆ ವ್ಯಕ್ತಿಯ ತೂಕ ಇರಬಹುದು, ದಟ್ ಈಸ್ ಮ್ಯಾಕ್ಸಿಮಮ್ ಲಿಮಿಟ್. ಆ ನಂತರದಲ್ಲಿ ಅವರಿಗೆ ತೊಂದರೆಗಳಾಗಲಿಕ್ಕೆ ಶುರು ಆಗ್ತದೆ ಅಂತ. ಹೀಗಾಗಿ ಇದು ಒಂದು ಅಂಶ, ಈ ಸ್ಥೂಲಕಾಯ. ಮತ್ತೊಂದು ಭಾರತೀಯರಲ್ಲಿ ಕಂಡುಬರುವಂಥ ವಿಶೇಷವಾಗಿರುವಂಥ ಒಂದು ಸ್ಥೂಲಕಾಯ ಏನು ಅಂದರೆ, ಥಿನ್ ಔಟ್ಸೈಡ್ ಫ್ಯಾಟ್ ಇನ್ಸೈಡ್, ಟಾಫಿ ಅಂತ ಕರಿತೀವಿ. ಥಿನ್ ಔಟ್ಸೈಡ್ ಬಟ್ ಫ್ಯಾಟ್ ಇನ್ಸೈಡ್, ಅಂದರೆ ನಮ್ಮ ದೇಹದಲ್ಲಿ ಈ ಮಾಂಸಗಂಟೆಗಳ ಪ್ರಮಾಣ ಕಡಿಮೆ ಇದೆ ಮತ್ತು ಫ್ಯಾಟ್ ಅಂಶ ಅಂದರೆ ಅಥವಾ ಈ ಕೊಬ್ಬಿನ ಅಂಶ ಅತಿ ಹೆಚ್ಚು ಶೇಖರಣೆ ಆಗ್ತುವಂಥದ್ದು. ಹಾಗಾಗಿ ಇವತ್ತು ನಾವು ನೋಡ್ತಾ ಇದ್ದೇವೆ ಭಾರತೀಯರಲ್ಲಿ ಬಹುತೇಕ ಜನರಿಗೆ ಈ ಹೃದಯ ಸಂಬಂಧಿ ಕಾಯಿಲೆಗಳು ಯಾಕೆ ಬರ್ತಾ ಇದ್ದಾವೆ ಅಂತಂದರೆ, ಬಹುತೇಕ ನಮ್ಮಲ್ಲಿ ಇನ್ಸುಲಿನ್ ರೆಸಿಸ್ಟೆನ್ಸ್ ಬಹಳಷ್ಟು ಜಾಸ್ತಿ ಆಗ್ತಾ ಇದೆ. ಇನ್ಸುಲಿನ್ ರೆಸಿಸ್ಟೆನ್ಸ್ ಹೆಚ್ಚಾಗಲಿಕ್ಕೆ ಕಾರಣ ಏನು ಅಂದರೆ ಈ ಒಂದು ಸ್ಥೂಲಕಾಯ. ಈ ಸ್ಥೂಲಕಾಯ ಅಥವಾ ಮೆಟಬಾಲಿಕ್ ಸಿಂಡ್ರೋಮ್ ಅಂತ ಏನು ಕರಿತೀವಿ, ಆ ಮೆಟಬಾಲಿಕ್ ಸಿಂಡ್ರೋಮ್ ಮತ್ತು ಸ್ಥೂಲಕಾಯದಿಂದ ಅದು ಹೊಟ್ಟೆ ಭಾಗದಲ್ಲಿ ಉಂಟಾಗುವಂಥ ಬೊಜ್ಜು, ದಟ್ ಈಸ್ ಇನ್ಕ್ರೀಸ್ಡ್ ವೇಸ್ಟ್ ಸರ್ಕಂಫರೆನ್ಸ್ ಅಂತ ನಾವು ಕರಿತಾ ಇದ್ದೀವಿ. ಹಾಗಾಗಿ ಹೆಣ್ಣು ಮಕ್ಕಳಿಗೆ 80 ಮತ್ತು ಗಂಡು ಮಕ್ಕಳಿಗೆ 90 ನಮ್ಮ ದೇಶದಲ್ಲಿ. ಸೊ ಇದು ಹೆಚ್ಚಿಗೆ ಆದರೆ ಅವರಿಗೆ ನಾವು ಇನ್ಕ್ರೀಸ್ಡ್ ವೇಟ್ ಸರ್ಕಂಫರೆನ್ಸ್, ಅಂಥವರಿಗೆ ಇನ್ಸುಲಿನ್ ರೆಸಿಸ್ಟೆನ್ಸ್ ಹೆಚ್ಚಾಗುವಂಥ ಲಕ್ಷಣಗಳು ಹೆಚ್ಚಿಗೆ ಆಗುತ್ತೆ. ಜೊತೆಗೆ ಅದರ ತನ್ಮೂಲಕವಾಗಿ ಅಧಿಕ ರಕ್ತದೊತ್ತಡ, ಡಯಾಬಿಟೀಸ್ ಮತ್ತು ಹೃದಯ ಸಂಬಂಧಿ ಕಾಯಿಲೆಗಳಿಗೆ ಅದು ದಾರಿ ಮಾಡಿಕೊಡ್ತಾ ಇದೆ. ಹಾಗಾಗಿ ಸ್ಥೂಲಕಾಯ ಇವತ್ತು ಬಹಳಷ್ಟು ನಮಗೆ ರೋಗಗಳ ಒಂದು ಸಮೂಹವನ್ನು ತಂದುಕೊಡ್ತಾ ಇದೆ. ಇವತ್ತು ನಮ್ಮ ದೇಶದಲ್ಲಿ ಅಪೌಷ್ಟಿಕತೆ ಅನ್ನುವಂಥದ್ದು ಎಷ್ಟಿದೆ ಅಂತಂದರೆ, ಸುಮಾರು 40% ಮಕ್ಕಳು, ಅಂದರೆ 5 ಒಳಗಿನ 40% ಮಕ್ಕಳು ಇವತ್ತು ಅಪೌಷ್ಟಿಕತೆಯಿಂದ ಬಳಲ್ತಾ ಇದ್ದಾರೆ ಅಂತ ಹೇಳಿ ನಮ್ಮ ಇತ್ತೀಚಿನ ವರದಿಗಳು ನಮಗೆ ಪ್ರಸ್ತುತಪಡಿಸ್ತಾ ಇದ್ದಾವೆ. ಅಷ್ಟು ಮಾತ್ರವಲ್ಲ, 20-25% ಈ 15 ಮಕ್ಕಳಲ್ಲಿ, ಅಂದರೆ ಅಡಲಸೆಂಟ್ ಗ್ರೂಪ್, 10-19 ಏಜ್ ಗ್ರೂಪಲ್ಲಿ ಒಬೆಸಿಟಿ ಮತ್ತು ಓವರ್ ವೇಟ್ ಕೂಡ ಹೆಚ್ಚಾಗ್ತಾ ಇದೆ. ಒಂದು ಕಡೆ ನಮ್ಮ ದೇಶ ಅಪೌಷ್ಟಿಕತೆಯ ಒಂದು ಬರ್ಡನ್ನಿಂದ ಬಳಲ್ತಾ ಇದ್ರೆ, ಮತ್ತೊಂದು ಕಡೆ ಅತಿಯಾದ ತೂಕ ಅಥವಾ ಸ್ಥೂಲಕಾಯವನ್ನು ಕೂಡ ಚಿಕ್ಕ ಮಕ್ಕಳಲ್ಲೇ ನಾವು ಕಂಡು ಬರ್ತಾ ಇದೆ. ಅಂಥ ಮಕ್ಕಳಲ್ಲಿ ಅವರ ಅಕಾಡೆಮಿಕ್ ಪರ್ಫಾರ್ಮೆನ್ಸ್ನಲ್ಲಿ ಭಾಳಷ್ಟು ವ್ಯತ್ಯಾಸ ಆಗ್ತಾ ಇದೆ. ಅವರಲ್ಲಿ ಅವರ ಒಂದು ದೈನಂದಿನ ಚಟುವಟಿಕೆಗಳಿಂದ ತೊಂದರೆ ಆಗ್ತಾ ಇದೆ. ಅದಕ್ಕೆ ಪ್ರಮುಖವಾಗಿರುವಂಥ ಕಾರಣ ಒಂದು ಅವ್ಯವಸ್ಥಿತವಾಗಿರುವಂಥ ಆಹಾರ ಸೇವನೆ, ಆಮೇಲೆ ಅತಿಯಾದ ಒಂದು ಈ ಗ್ಯಾಜೆಟ್ಸ್ಗಳ ಮೇಲಿನ ಅವಲಂಬನೆ, ಅದು ಟಿ ವಿ ಆಗಿರ್ಬೋದು, ಮೊಬೈಲ್ ಆಗಿರ್ಬೋದು, ಲ್ಯಾಪ್ಟಾಪ್ ಆಗಿರ್ಬೋದು, ಟ್ಯಾಬ್ಲೆಟ್ಸ್ ಆಗಿರ್ಬೋದು, ಇವೆಲ್ಲದರ ಮುಂದೆ ಕುಳಿತು ಅವರು ತಿನ್ನುವಂಥ ಆಹಾರ, ಆಹಾರದಲ್ಲಿ ಅತಿಯಾದ ಸಕ್ಕರೆ ಅಂಶ ಮತ್ತು ಜಂಕ್ ಫುಡ್ ಸೇವನೆ, ಇವೆಲ್ಲವೂ ಕೂಡ ಈ ರೀತಿಯಾಗಿರುವಂಥ ತೊಂದರೆಗಳಿಗೆ ಆಗ್ತಾ ಇದೆ. ಕೆಲವು ಮಕ್ಕಳು ಈ ಒಂದು ಜೆನೆಟಿಕ್ ಅಬ್ನಾರ್ಮ್ಯಾಲಿಟಿ ಅಥವಾ ಜೆನೆಟಿಕ್ ಡಿಸಾರ್ಡರಿಂದ, ಹಾರ್ಮೋನಲ್ ಇಂಬ್ಯಾಲೆನ್ಸ್ನಿಂದ ಸ್ಥೂಲಕಾಯ ಹೊಂದಿರಬಹುದು, ಆದರೆ ಬಹುತೇಕ ಮಕ್ಕಳು ಇವತ್ತು ಸ್ಥೂಲಕಾಯ ಆಗ್ತಿರಲಿಕ್ಕೆ ಕಾರಣ ಇವತ್ತು ನಾವು ಅವರಿಗೆ ನೀಡ್ತಾ ಇರುವಂಥ ಒಂದು ತಪ್ಪು ಸಂಸ್ಕಾರ, ಜೊತೆಗೆ ತಪ್ಪು ಆಹಾರ ಮತ್ತು ತಪ್ಪು ವಿಹಾರ. ಅವರಿಗೆ ಯಾವುದೇ ರೀತಿಯಂಥ ಚಟುವಟಿಕೆಗಳು ಇಲ್ಲದೇ ಕೇವಲ ಒಂದೇ ಕಡೆ ಕೂತು ಮಾಡ್ತಾ ಇದ್ದಾರಲ್ಲ ಅವರು, ಅದು ಬಹಳಷ್ಟು ತೊಂದರೆಗಳಿಗೆ ದಾರಿ ಮಾಡಿಕೊಡ್ತಾ ಇದೆ. ಹಾಗಾಗಿ ಇವತ್ತು ಸ್ಥೂಲಕಾಯ ಅನ್ನುವಂಥದ್ದು ಎಲ್ಲ ರೋಗಗಳ ಒಂದು ರಹದಾರಿಯನ್ನು ನಮಗೆ ತೆರೆದಿಡುವಂಥ ಒಂದು ಸಂದರ್ಭ ಆಗಿದೆ. ಹಾಗಾಗಿ ಈ ಮೂರು ಅಂಶಗಳಲ್ಲಿ ಇವತ್ತು ನಾವು ಈ ಒಂದು ಸ್ಥೂಲಕಾಯವನ್ನು ಅರ್ಥ ಮಾಡಿಕೊಳ್ಬೇಕು, ಅದಕ್ಕೆ ತಕ್ಕಂಥ ಪರಿಹಾರವನ್ನು ಕಂಡುಕೊಳ್ಳುವಂಥ ಪ್ರಯತ್ನವನ್ನು ಕೂಡ ನಾವು ಮಾಡಬೇಕು.
0: ಸರ್, ಇನ್ನು ಮಕ್ಕಳಿಂದ ಹಿಡಿದು ಅಬಾಲವೃದ್ಧರವರೆಗೂ ಈ ಒಂದು ಮಾನಸಿಕ ಒತ್ತಡ ಅನ್ನೋದು, ಸ್ಟ್ರೆಸ್ ಅನ್ನುವಂಥದ್ದು ಇದ್ದೇ ಇದೆ. ಇದು ದೈಹಿಕ ಆರೋಗ್ಯದ ಮೇಲೆ, ವಿಶೇಷವಾಗಿ ಒಂದು ಹೃದಯದ ಮೇಲೆ ಯಾವ ರೀತಿ ಪರಿಣಾಮವನ್ನು ಬೀರುತ್ತೆ ಅಂತ ಸರ್?
1: ನಾವು ಯಾವಾಗಲೂ ಈ ದೇಹಕ್ಕೆ ಉಂಟಾಗುವಂಥ ರೋಗಗಳಿಗೆ ದೇಹದಲ್ಲೇ ಏನಾದರೂ ಸಮಸ್ಯೆ ಇದೆ ಅಂತ ನಾವು ಭಾಳ ಭಾವಿಸ್ತೀವಿ ಬಹಳಷ್ಟು ಜನ. ಆದರೆ ನಮಗೆ ಗೊತ್ತಿರಬೇಕು, ನಮ್ಮ ದೇಹದಲ್ಲಿ ಉಂಟಾಗುವಂಥ ಕೆಲವೊಂದಿಷ್ಟು ವಿಶೇಷ ಸಂದರ್ಭಗಳಲ್ಲಿ ನಮ್ಮ ಮಾನಸಿಕ ಸ್ಥಿತಿ ಮತ್ತು ನಮ್ಮ ಒಂದು ಎಮೋಷನಲ್ ಕಂಡೀಷನ್ ಬಹಳಷ್ಟು ಪರಿಣಾಮ ಬೀರ್ತಾ ಇದೆ. ಅದರಲ್ಲೂ ಮುಖ್ಯವಾಗಿ ಮಾನಸಿಕ ಒತ್ತಡದಿಂದ ನಮ್ಮ ದೇಹದ ಪ್ರತಿಯೊಂದು ಅಂಗಾಂಗಗಳು ಅದಕ್ಕೆ ತುತ್ತಾಗುವಂಥ ಸಂದರ್ಭಗಳಿದ್ದಾವೆ. ಅದು ಎಷ್ಟರ ಮಟ್ಟಿಗೆ ಅಂತಂದರೆ, ಒಂದು ಸ್ಥಿತಿ ಇದೆ ಅದಕ್ಕೆ ಸೈಕೋಸೊಮ್ಯಾಟಿಕ್ ಇಲ್ನೆಸ್ ಅಂತ ಕರೀತಾರೆ. ಅಂದರೆ ಒಂದು ಅದರ ರೋಗ ಲಕ್ಷಣಗಳು ನಮಗೆ ದೇಹದಲ್ಲಿ ಕಾಣ್ತಾ ಇದ್ದಾವೆ, ಆದರೆ ದೇಹದ ಯಾವುದೇ ಒಂದು ಚೆಕಪ್ಪನ್ನು ನೀವು ಮಾಡಿದರೆ ಎಲ್ಲವೂ ಕೂಡ ನಾರ್ಮಲ್ ಬರ್ತಾ ಇದೆ. ಅದರಲ್ಲಿ ಮುಖ್ಯವಾಗಿ ಮಾನಸಿಕ ಖಿನ್ನತೆ, ಮಾನಸಿಕ ಒಂದು ಕೊರಗಿನಿಂದ ಭಾಳಷ್ಟು ರೋಗಗಳನ್ನು ನಾವು ನೋಡ್ತಾ ಇದ್ದೇವೆ. ಇವತ್ತು ಬಹುತೇಕ ಜನರು ಕೂಡ ಈ ಮಾನಸಿಕ ಒತ್ತಡದ ಪರಿಣಾಮವಾಗಿಯೇ ಈ ಪ್ರಮಾಣದ ಒಂದು ಅಧಿಕ ರಕ್ತದೊತ್ತಡ ಆಗಿರ್ಬೋದು ಅಥವಾ ಮಧುಮೇಹ ಆಗಿರ್ಬೋದು ಅಥವಾ ಹೃದಯ ಸಂಬಂಧಿ ಕಾಯಿಲೆಗಳಾಗಿ ಅವರಿಗೂ ತುತ್ತಾಗ್ತಾ ಇರುವಂಥದ್ದು, ಮತ್ತು ಇನ್ನೂ ಕೂಡ ಇದು ಮುಂದುವರಿತಾ ಇದ್ದೇನೆ ಹೊರತು ಯಾವತ್ತೂ ಕೂಡ ಕಡಿಮೆ ಆಗ್ತಾ ಇಲ್ಲ. ಯಾಕೆ ಅಂದರೆ ಮಾನಸಿಕ ಆರೋಗ್ಯಕ್ಕೆ ನಾವು ಹೆಚ್ಚಿನ ಆದ್ಯತೆಯನ್ನು ನೀಡದೇ ಇರುವಂಥದ್ದು. ಇವತ್ತು ಮಾನಸಿಕ ಆರೋಗ್ಯ ವಿಶ್ವ ಆರೋಗ್ಯ ಸಂಸ್ಥೆಯವರು ಒಂದು ಆರೋಗ್ಯವನ್ನು ವ್ಯಾಖ್ಯಾನ ಮಾಡ್ತಾರೆ. ಯಾವ ರೀತಿ ವ್ಯಾಖ್ಯಾನ ಮಾಡ್ತಾರೆ ಅಂದರೆ, ಒಬ್ಬ ವ್ಯಕ್ತಿಯ ದೈಹಿಕ, ಮಾನಸಿಕ, ಸಾಮಾಜಿಕ ಮತ್ತು ಆಧ್ಯಾತ್ಮಿಕ ಉತ್ತಮವಾಗಿರುವಿಕೆ ಅಥವಾ ಸಮತೋಲನದಿಂದ ಇರುವುದಕ್ಕೆ ಆರೋಗ್ಯ ಅಂತ ಕರೀಬೋದೇ ವಿನ ಕೇವಲ ರೋಗಗಳಿಲ್ಲವೆಂದ ಮಾತ್ರಕ್ಕೆ ಆ ವ್ಯಕ್ತಿಯನ್ನು ಆರೋಗ್ಯ ವ್ಯಕ್ತಿ ಅಂತ ಕರೀಲಿಕ್ಕೆ ಸಾಧ್ಯ ಇಲ್ಲ ಅಂತ ಹೇಳಿ 1948 ವಿಶ್ವ ಆರೋಗ್ಯ ಸಂಸ್ಥೆಯವರು ಹೇಳಿದ್ದಾರೆ. ಅಂದರೆ ಪ್ರಾಯಶಃ ನಾವು ಇದನ್ನು ನಾವು ಅರ್ಥ ಮಾಡ್ಕೊಳ್ಳದಲೇ ಕೇವಲ ಒಂದು ಕ್ಷಣಿಕವಾಗಿರುವಂಥ ಒಂದು ರೋಗ ಶಮನವನ್ನು ಮಾಡಿಕೊಳ್ಳೋ ಉದ್ದೇಶಕ್ಕೋಸ್ಕರವಾಗಿ ನಾವು ಎಲ್ಲೋ ಒಂದು ರೋಗ, ಒಂದು ಜ್ವರ ಬಂದರೆ ಅಥವಾ ಮೈಕೈ ನೋವಾದರೆ, ಶೀತ ಕೆಮ್ಮು ನೆಗಡಿ ಆದರೆ ಅದಕ್ಕೊಂದಿಷ್ಟೇನೋ ಒಂದು ಔಷಧಿಗಳನ್ನು ತೆಗೆದುಕೊಳ್ಳೋದು, ಅದು 2-3 ದಿವಸದಲ್ಲಿ ಕಡಿಮೆ ಆದ ತಕ್ಷಣ ಬಿಟ್ಟುಬಿಡೋದು, ಅದಕ್ಕೆ ತಕ್ಕಂಥ ಜೀವನ ಶೈಲಿಯಲ್ಲಿ ಬದಲಾವಣೆಯನ್ನು ಮಾಡಿಕೊಳ್ಳದೇ ಇರುವಂಥದ್ದು, ಪ್ರಕೃತಿಯನ್ನು ಅವಲಂಬಿಸದೇ ಇರುವಂಥದ್ದು, ಇವೆಲ್ಲ ಕಾರಣಗಳಿಂದ ಪ್ರಕೃತಿಯಿಂದ ವಿಮುಖರಾಗಿ ನಮ್ಮ ನಡೆ ಇರುವಂಥದ್ದು, ಆಮೇಲೆ ಪ್ರಕೃತಿ ದತ್ತವಾಗಿರುವಂಥ ಆಹಾರ ಸೇವನೆಯಿಂದ ನಾವು ದೂರವಾಗಿರುವಂಥದ್ದು, ಹೀಗಾಗಿ ಇವೆಲ್ಲ ಕಾರಣಗಳಿಂದ ಇವತ್ತು ಏನಾಗ್ತಾ ಇದೆ ಅಂತಂದರೆ ಒಂದು ರೀತಿಯಾದಂಥ ಒತ್ತಡ ಅದು ಬಿಲ್ಡಪ್ ಆಗ್ತಾ ಇದೆ. ಅಂದರೆ ಇಟ್ ಈಸ್ ಎನ್ ಇಂಟರ್ನಲ್ ಸ್ಟ್ರೆಸ್ ವಿಚ್ ಇಸ್ ಗೋಯಿಂಗ್ ಟು ಬಿಲ್ಡಪ್. ಇದು ಒತ್ತಡ ಅಂತಂದರೆ ಕೇವಲ ಈಗ ಒಂದು ಆಫೀಸ್ನಲ್ಲಿ ಕೆಲಸ ಆಗಬೇಕಾಗಿರುತ್ತೆ, ಅದು ಬಾಸ್ ಹೇಳ್ತಿರ್ತಾರೆ ಇವತ್ತು 5 ಗಂಟೆ ಒಳಗೆ ಡೆಡ್ ಲೈನ್ ಇದೆ ಮುಗಿಸ್ಲೇಬೇಕು, ಇದು ಬಾಹ್ಯ ಒತ್ತಡ. ಆದರೆ ಒಂದು ಸೆಲ್ಯುಲಾರ್ ಲೆವೆಲಲ್ಲಿ ಒಂದೊಂದು ಜೀವ ಕಣದ ಮೇಲೂ ಆ ಒಂದು ಒತ್ತಡ ಟ್ರಾನ್ಸ್ಫರ್ ಆಗ್ತಾ ಹೋದಾಗ ಅಲ್ಲಿ ಏನಾಗುತ್ತೆ, ಒಂದು ಆಕ್ಸಿಡೇಟಿವ್ ಡ್ಯಾಮೇಜ್ ಅನ್ನುವಂಥದ್ದು ಆಗ್ತಾ ಹೋಗುತ್ತೆ. ಈ ಆಕ್ಸಿಡೇಟಿವ್ ಸ್ಟ್ರೆಸ್ ಏನಿದೆಯಲ್ಲ, ದ್ಯಾಟ್ ಈಸ್ ಲೀಡಿಂಗ್ ಟು ಮೋಸ್ಟ್ ಆಫ್ ದ ಕಾರ್ಡಿಯೋವ್ಯಾಸ್ಕ್ಯುಲರ್ ಡಿಸೀಸ್ ಇಟಿಯಾಲಜಿ. ಅಂದರೆ ಮುಖ್ಯವಾಗಿ ಆ ಒಂದು ರಕ್ತನಾಳದಲ್ಲಿ ಆಗುವಂಥ ಬದಲಾವಣೆಗಳು, ರಕ್ತನಾಳದಿಂದ ಅದು ಸಹಜವಾಗಿ ಅದು ಹೃದಯ ಸಂಬಂಧಿ ಕಾಯಿಲೆಗಳಾಗಿ ಪರಿವರ್ತನೆ ಆಗ್ಬೋದು, ಮತ್ತು ರಕ್ತನಾಳದಲ್ಲಿ ಉಂಟಾಗುವಂಥ ಅಧಿಕ ಇನ್ಫ್ಲಮೇಷನ್ನಿಂದ ಉಂಟಾಗುವಂಥ ಈ ಒಂದು ನಮ್ಮ ಸಕ್ಕರೆ ಕಾಯಿಲೆ ಆಗಿರ್ಬೋದು. ಯಾವಾಗ ಸ್ಟ್ರೆಸ್ ಜಾಸ್ತಿ ಆಗ್ತದೋ ಆವಾಗ ಶುಗರ್ ತನ್ನಿಂತಾನೆ ಮೇಲೇ ಅದು ಜಾಸ್ತಿ ಆಗ್ತಾ ಇದೆ. ಸೊ ಹಾಗಾಗಿ ಇವತ್ತು ಈ ಸ್ಟ್ರೆಸ್ಸನ್ನು ನಾವು ಅಡ್ರೆಸ್ ಮಾಡದಲೇ ಇದ್ರೆ, ಅಂದರೆ ಮಾನಸಿಕ ಆರೋಗ್ಯಕ್ಕೆ ನಾವು ಹೆಚ್ಚಿನ ಒತ್ತನ್ನು ನೀಡದಲೇ ಹೋದರೆ ನಾವು ಖಂಡಿತವಾಗಿಯೂ ಆರೋಗ್ಯ ಸಮಾಜವನ್ನು ಕಟ್ಟಲಿಕ್ಕೆ ಸಾಧ್ಯ ಇಲ್ಲ. ಇವತ್ತು ನಮ್ಮ ಮನೋರೋಗ ವಿಭಾಗ, ನಮ್ಮ ಸೈಕ್ಯಾಟ್ರಿ ಡಿಪಾರ್ಟ್ಮೆಂಟ್ ಭಾಳಷ್ಟು ಶ್ರಮವನ್ನು ವಹಿಸಿ ಶ್ರದ್ಧೆಯಿಂದ ಆ ನಿಟ್ಟಿನಲ್ಲಿ ಒಂದು ಜಾಗೃತಿಯನ್ನು ಉಂಟು ಮಾಡಲಿಕ್ಕೆ ಪ್ರಯತ್ನವನ್ನು ಮಾಡ್ತಾ ಇದೆ. ಆದರೆ ಈ ಒಂದು ಸಂದರ್ಭದಲ್ಲಿ ಜನಸಾಮಾನ್ಯರು ಅರ್ಥ ಮಾಡ್ಕೊಳ್ಬೇಕಾಗಿರುವಂಥದ್ದು, ಮಕ್ಕಳಿಂದ ಹಿಡಿದು ನಾವು ಅವ್ರಿಗೆ ಒತ್ತಡದ ಒಂದು ಬದುಕಿನಿಂದ ದೂರ ಮಾಡಿ ಅವರಿಗೆ ಒಂದು ಸ್ವಚ್ಛಂದವಾಗಿರುವಂಥ ಒಂದು ಕ್ರಿಯಾಶೀಲವಾಗಿರುವಂಥ ಅಥವಾ ಸೃಜನಾತ್ಮಕವಾಗಿರುವಂಥ ಒಂದು ಚಟುವಟಿಕೆಯುಕ್ತ ಬದುಕನ್ನು ಕಟ್ಕೊಂಡ್ರೆ ಖಂಡಿತವಾಗಿಯೂ ನಾವು ಈ ಜೀವನ ಶೈಲಿ ರೋಗಗಳಿಗೆ ಏನಾದರೂ ಒಂದು ಪರಿಹಾರವನ್ನು ಕಂಡುಕೊಳ್ಳಲಿಕ್ಕೆ ಸಾಧ್ಯ ಇದೆ.
0: ಸರಿ, ಇನ್ನು ಇತ್ತೀಚಿನ ದಿನಗಳಲ್ಲಿ ಬಹಳಷ್ಟು ಜನಕ್ಕೆ ಈ ಒಂದು ನಿದ್ದೆ ಅನ್ನೋದು ಕನಸಾಗ್ಬಿಟ್ಟಿದೆ. ಈ ಒಂದು ಸಮರ್ಪಕ ನಿದ್ದೆ ಅನ್ನುವಂಥದ್ದು ಜೀವನ ಶೈಲಿ ಈ ಒಂದು ಕಾಯಿಲೆಗಳನ್ನ ತಡೆಗಟ್ಟುವಲ್ಲಿ ಎಷ್ಟು ಮುಖ್ಯವಾಗುತ್ತೆ ಅಂತ
1: ಬಹಳ ಮುಖ್ಯವಾಗಿರುವಂತಹ ಪ್ರಶ್ನೆ. ಇವತ್ತು ನಾ ಹೇಳಿದ್ನಲ್ಲ, ಈಗಾಗಲೇ ಈ ಒತ್ತಡದ ಬದುಕು ಮತ್ತು ಸ್ಪರ್ಧಾತ್ಮಕವಾದಂಥ ಜಗತ್ತು, ಪ್ರತಿಯೊಬ್ಬರಿಗೂ ಈ ಜಗತ್ತಿನಲ್ಲಿ ಯಾವುದೇ ಒಂದು ಸಾಧನೆಯನ್ನು ಮಾಡಿರುವಂಥವ್ರನ್ನೂ ಕೇಳ್ರಿ ಅಥವಾ ಒಬ್ಬ ಖಾಲಿ ಕೂಳ್ತಿರುವಂಥವ್ರಿಗೂ ಕೇಳ್ರಿ, ಇಬ್ಬರಿಗೂ ಇರುವಂಥ ಸಮಯ ಮಾತ್ರ 24 ಗಂಟೆನೇ. ಆ 24 ಗಂಟೆಯಲ್ಲಿ ನಾವು ಎಷ್ಟು ಮಟ್ಟಿಗೆ ನಾವು ನಮ್ಮ ಚಟುವಟಿಕೆ ಇರಬೇಕು, ಎಷ್ಟು ನಮಗೆ ವಿಶ್ರಾಂತಿ ಕೊಡಬೇಕು. ಯಾಕಂದರೆ ದೇಹ ಕೂಡ ಅದು ಒಂದು ಪ್ರಕೃತಿ ದತ್ತವಾಗಿ ದೇವರು ನೀಡಿರುವಂಥ ಅಥವಾ ಈ ಪ್ರಕೃತಿ ನೀಡಿರುವಂಥ ನಮಗೆ ಒಂದು ಬಹುದೊಡ್ಡ ಒಂದು ಗಿಫ್ಟ್ ಅಂತಲೇ ನಾವು ಕರಿಬೇಕು. ಈ ಒಂದು ದೇಹವನ್ನು ಕೆಡಿಸಬಾರದು. ಅದು ಕೆಡಬಾರದು ಅಂತಂದರೆ ಅದಕ್ಕೆ ಒಂದು ರೀತಿಯ ಒಂದು ಹಂತದ ವಿಶ್ರಾಂತಿ ಅಗತ್ಯ. ಈ ವಿಶ್ರಾಂತಿ ಎಷ್ಟಿರಬೇಕು ಅಂತ ಭಾಳ ಜನ ಪ್ರಶ್ನೆ ಮಾಡ್ತಾರೆ. ಕೆಲವರು ಅತಿಯಾದ ನಿದ್ರೆಯಿಂದ ನಮಗೆ ತೊಂದರೆ ಉಂಟಾಗುವಂಥದ್ದು, ಹಾಗಾಗಿ ಯಾವುದು ಅತಿಯಾಗಬಾರ್ದು. ಹಾಗಾಗಿ ನಿಯಮಿತವಾಗಿ ಬ್ಯಾಲೆನ್ಸ್ಡ್ ಸ್ಲೀಪ್ ಅನ್ನುವಂಥದ್ದು ಎಷ್ಟಿರಬೇಕು ಅಂದರೆ ಸುಮಾರು 7-8 ಗಂಟೆ ಅಂತ ನಾವು ಕರಿತಾ ಇದ್ದೀವಿ. ಕೆಲವರಿಗೆ ಈ 7-8 ಗಂಟೆ ಅದು ಸಾಧ್ಯನೇ ಇಲ್ಲ ಅನ್ನುವಂಥ ಒಂದು ಪರಿಸ್ಥಿತಿಯಲ್ಲಿ ಇದ್ದರೆ ಕನಿಷ್ಠ ಪಕ್ಷ ಅಂದರೆ 6-7 ಗಂಟೆ ಆದರೂ ಇರಲೇಬೇಕು. ಅದರಲ್ಲೂ ಇನ್ನೊಂದು ಬಹಳ ಮುಖ್ಯವಾಗಿರುವಂಥ ಒಂದು ವಿಷಯ ಇದೆ. ಮಲಗೋದು ಅಂತಂದರೆ ಕೇವಲ ಹಾಸಿಗೆ ಮೇಲೆ ವಿಶ್ರಾಂತಿ ಪಡೆಯೋದು ಮಾತ್ರವಲ್ಲ, ಅಲ್ಲಿ ಕ್ವಾಲಿಟಿ ಆಫ್ ಸ್ಲೀಪ್ ಕೂಡ ಬಹಳಷ್ಟು ನಮಗೆ ಮುಖ್ಯವಾಗ್ತಾ ಇದೆ. ಒಂದು ಮಲಗುವ ಒಂದು ಪ್ರಕ್ರಿಯೆ, ಮಲಗುವಂಥ ಸಮಯ ಮತ್ತು ಆ ಮಲಗುವ ಗುಣಮಟ್ಟತೆ, ಮೂರು ಮುಖ್ಯ. ಮಲಗುವ ಒಂದು ಜಾಗ ಏನಿದೆ ಅದು ಶಾಂತಿಯಿಂದ ಕೂಡಿರಬೇಕು. ಹಾಗಾಗಿ ಅತಿ ಹೆಚ್ಚು ನಮಗೆ ಡಿಸ್ಟರ್ಬೆನ್ಸ್ ಇರಬಾರ್ದು. ಸೊ ದಟ್ ನಮಗೆ ಒಂದು ರೀತಿಯಾದಂಥ ಒಂದು ಸಮರ್ಪಕವಾಗಿರುವಂಥ ಒಂದು ವಿಶ್ರಾಂತಿ ಸಿಗಬೇಕು ಅಂದ್ರೆ ಮಲಗುವ ಸಮಯ. ಕೆಲವರು ಯಾವ ಟೈಮಲ್ಲಾದರೂ ಒಟ್ಟು ಮಲಗಬೇಕಲ್ರಿ, 8 ಗಂಟೆ ಮಲಗಬೇಕು ತಾನೆ, ನಾವು ಹೇಗಾರು ಮಲಗ್ತೀವಿ, ಒಂದ್ಸಲಿ 4 ಗಂಟೆ ಮಲಗ್ತೀವಿ, ಒಂದ್ಸಲಿ 3 ಗಂಟೆ ಮಲಗ್ತೀವಿ, ಎರಡೂ ಕೂಡಿ 7 ಗಂಟೆ ಆಗುತ್ತಲ್ರಿ ಅಂತ ಕೇಳಿದ್ರೆ ಅದು ತಪ್ಪು. ಹಾಗಾಗಿ ಮಲಗುವ ಸಮಯ ಯಾವತ್ತೂ ಕೂಡ ನಮ್ಮ ಹಿರಿಯರು ಏನು ನಮಗೆ ಕಲಿಸಿದ್ದಾರೆ ಅಂತಂದರೆ ಸೂರ್ಯ ಯಾವಾಗ ಮೂಡುತ್ತೋ ಅವಾಗೆಂದೂ ನಾವು ಮಲಗಬಾರದು ಅಂತ ಕಳಿಸ್ತಾರೆ. ಆದರೆ ಒಂದು ರೀತಿಯಾಗಿ ವೈಜ್ಞಾನಿಕವಾಗಿ ನೋಡಿದರೆ ಅದು ಸರಿ ಅನಿಸುತ್ತೆ. ಯಾವಾಗ ಈ ಪ್ರಕೃತಿ ಎಲ್ಲವೂ ಚಲನಶೀಲವಾಗಿರುತ್ತದೋ ಆವಾಗ ನಮ್ಮ ದೇಹವೂ ಚಲನಶೀಲವಾಗಿರಲಿಕ್ಕೆ ಭಾಳಷ್ಟು ಪರಿಸರ ನಮಗೆ ಸಹಕಾರಿಯಾಗುತ್ತೆ. ಯಾವಾಗ ಇಡೀ ಪ್ರಕೃತಿಯೇ ಒಂದು ವಿಶ್ರಾಂತಿಗೆ ಹೋದಾಗ ಸಹಜವಾಗಿ ದೇಹವೂ ಕೂಡ ಪ್ರಕೃತಿಯ ಒಂದು ಭಾಗವಾಗಿ ಅದು ಕೂಡ ವಿಶ್ರಾಂತಿಯಲ್ಲಿ ಇರಬೇಕಾಗಿರುವಂಥದ್ದು. ಹಾಗಾಗಿ ಆ ಒಂದು ಸಂದರ್ಭದಲ್ಲಿ ನಮಗೆ ಈ ಒಂದು ಮಲಗುವಂಥದ್ದು ಕೂಡ ಆ ಒಂದು ಸಂಜೆ ಅಥವಾ ರಾತ್ರಿ ಮಲಗುವಂಥದ್ದು ಅದು ಬಹಳ ಮುಖ್ಯ. ಹಾಗಾಗಿ ಇನ್ನೊಂದು ಬಹಳ ಮುಖ್ಯವಾಗಿರುವಂಥದ್ದು ಗುಣಮಟ್ಟದ ಒಂದು ಮಲಗುವಿಕೆ. ಅದಕ್ಕೆ ಅರ್ಲಿ ಟು ಬೆಡ್ ಅರ್ಲಿ ಟು ರೈಸ್ ಮೇಕ್ಸ್ ದ ಮ್ಯಾನ್ ವೆಲ್ದಿ ಆ್ಯಂಡ್ ವೈಸ್ ಅಂತ ಹೇಳಿ ನಾವು ಒಂದು ಪ್ರಾವರ್ಬ್ ಅನ್ನು ಕೇಳಿದ್ವಿ. ಅಂದರೆ ಯಾರು ಬೇಗ ಮಲಗಿ ಬೇಗ ಏಳ್ತಾರೆ ಅವಾಗಾಗಿ ಅವರು ಅತಿ ಹೆಚ್ಚು ಸಾಧನೆಯನ್ನು ಮಾಡಲಿಕ್ಕೆ ಅವರಿಗೆ ಆ ಒಂದು ಸೃಜನಾತ್ಮಕ ಚಿಂತನೆ ಬರಲಿಕ್ಕೆ ಕ್ರಿಯಾಶೀಲವಾಗಿರಲಿಕ್ಕೆ ಅದು ಸಹಕಾರಿ ಆಗ್ತಾ ಇದೆ. ಮತ್ತು ಮೆದುಳಿಗೆ ವಿಶ್ರಾಂತಿ ಕೊಡುವುದು ಅಂತಂದರೆ ಇಲ್ಲಿ ನೋಡಿ, ಮಲಗೋದು ಅಂತಂದರೆ ನಾವು ಮಲಗ್ಬೋದು, ನಮ್ಮ ಹೃದಯ ಆಗಲಿ ನಮ್ಮ ಮೆದುಳಾಗಲಿ ಏನು ಮಲಗಲ್ಲ. ಅವು ಚಟುವಟಿಕೆಯಿಂದ ನಾವು ಮಾಡಿರುವಂಥ ಕೆಲಸಗಳ ಒಂದು ಮನನ ಅದು ನಿರಂತರವಾಗಿ ಆ ಸೈನಾಪ್ಸ್ ಜನರೇಷನ್ ಆಗ್ತಾ ಇರುವಂಥ ಸಂದರ್ಭದಲ್ಲಿ ಒಂದು ಕ್ವಾಲಿಟಿ ಸ್ಲೀಪಿಂದ ನಿಜವಾಗಿಯೂ ಆ ವ್ಯಕ್ತಿಯ ಸಮಗ್ರ ಆರೋಗ್ಯದ ಒಂದು ಅಡಿಪಾಯವಾಗಿ ಇವತ್ತು ನೋಡ್ತಾ ಇದೆ. ಇವತ್ತು ಬಹುತೇಕ ಜನರಿಗೆ ಸ್ಥೂಲಕಾಯ ಬರಲಿಕ್ಕೆ, ಅಧಿಕ ರಕ್ತದೊತ್ತಡ ಬರಲಿಕ್ಕೆ ಮತ್ತು ಈ ಮಧುಮೇಹ ಬರಲಿಕ್ಕೆ ನಿದ್ರಾಹೀನತೆಯು ಒಂದು ಪ್ರಮುಖವಾಗಿರುವಂಥ ಕಾರಣ. ಮತ್ತು ನಿದ್ರಾಹೀನತೆಯಿಂದ ಅತಿಯಾದ ಮಾನಸಿಕ ಒತ್ತಡ, ಅತಿಯಾದ ಮಾನಸಿಕ ಒತ್ತಡದಿಂದ ಅಧಿಕ ರಕ್ತದೊತ್ತಡ, ಹೀಗೆ ಇದೊಂದು ವಿಶೇಷ ಸೈಕಲ್ ಆಗ್ತಾ ಕಂಟಿನ್ಯೂ ಆಗ್ತಾ ಇದೆ. ಹಾಗಾಗಿ ಸ್ಲೀಪ್ ರಿಸರ್ಚ್ ಅನ್ನುವಂಥದ್ದು ಇವತ್ತು ಬಹಳಷ್ಟು ಒಂದು ಪ್ರಾಮುಖ್ಯತೆಯನ್ನು ಪಡೆದುಕೊಂಡಿದೆ ವೈದ್ಯಕೀಯ ರಂಗದಲ್ಲಿ. ಅದರ ಬಗ್ಗೆ ಸಾಕಷ್ಟು ಸಂಶೋಧನೆಗಳು ಕೂಡ ನಡೆದು ಇವತ್ತು 7-8 ಗಂಟೆ ಸಮರ್ಪಕವಾಗಿ ಒಂದು ರಾತ್ರಿ ಹೊತ್ತಿನಲ್ಲಿ ನಿದ್ದೆ ಮಾಡುವಂಥದ್ದು ಮತ್ತು ಕ್ವಾಲಿಟಿ ನಿದ್ರೆ ಕೂಡ ಅಷ್ಟೇ ಅವಶ್ಯಕ ಅಂತ ಇವತ್ತು ನಾವು ಕಂಡುಕೊಂಡಿದ್ದೇವೆ.
0: ಖಂಡಿತ ಸರ್. ನೀವು ಕೇಳ್ತಾ ಇದ್ದೀರಾ ಇದು ಕೆಯಲಿ ವೇಣುಧ್ವನಿ 90.4 FM. ನಮ್ಮ ಇಂದಿನ ಆರೋಗ್ಯ ದರ್ಶನ ಕಾರ್ಯಕ್ರಮದಲ್ಲಿ ನಮ್ಮೊಂದಿಗಿದ್ದಾರೆ ಕೆಯಲಿ ಜವಾಹರಲಾಲ್ ನೆಹರು ವೈದ್ಯಕೀಯ ಮಹಾವಿದ್ಯಾಲಯದ ಸಮುದಾಯ ವೈದ್ಯಕೀಯ ವಿಭಾಗದ ಸಹ ಪ್ರಾಧ್ಯಾಪಕರಾದ ಡಾಕ್ಟರ್ ಅವಿನಾಶ್ ಕವಿಯವರು. ಸರ್, ಈಗಾಗಲೇ ತಾವು ಹೇಳಿದ್ರಿ ನಮ್ಮ ದೇಹದಲ್ಲಿ ಕೊಲೆಸ್ಟ್ರಾಲ್ ಅನ್ನುವಂಥದ್ದು ತುಂಬಾ ತುಂಬಿದೆ ಅಂತ. ಈ ಒಂದು ಕೊಲೆಸ್ಟ್ರಾಲ್ ಮಟ್ಟವನ್ನ ಸಮತೋಲನದಲ್ಲಿ ಇಡ್ಲಿಕ್ಕಾಗಿ ಯಾವ ರೀತಿಯ ಒಂದು ಎಣ್ಣೆ ಕೊಬ್ಬಿನಂಶದ ಆಹಾರವನ್ನ ನಾವು ಬಳಸಬೇಕು ಅಂತ ತಾವು ಹೇಳ್ತೀರಾ?
1: ನೋಡಿ, ಈ ಒಂದು ಕೊಲೆಸ್ಟ್ರಾಲ್ ಅನ್ನುವಂಥದ್ದು ಕೂಡ ಅದು ನಮ್ಮ ದೇಹದ ಒಂದು ಭಾಗವೇ, ಅದು ನಮ್ಮ ದೇಹದಲ್ಲೇ ಉತ್ಪತ್ತಿಯಾಗುವಂಥದ್ದು. ಕೊಲೆಸ್ಟ್ರಾಲ್ನಲ್ಲಿ ಅನೇಕ ವಿಧಗಳಿದ್ದಾವೆ, ಅದರಲ್ಲಿ ಈ ಲೈಪೋಪ್ರೋಟೀನ್ಸ್ ಅಂತ ಏನು ಕರಿತೀವಿ ಅವು ಕೆಲವೊಮ್ಮೆ ನಮಗೆ ರೋಗವನ್ನು ತಂದುಕೊಡುವಂಥ ಒಂದು ಕೊಬ್ಬನ್ನು ಶೇಖರಣೆ ಮಾಡುವಂಥ ಒಂದು ಮಾಧ್ಯಮವಾಗಿ ನಾವು ನೋಡ್ತಾ ಹೋದರೆ ಅದು ರಕ್ತದಲ್ಲಿರುವಂಥ ಕೊಬ್ಬಿನಾಂಶವನ್ನು ತೆಗೆದುಕೊಂಡು ಲಿವರ್ನಲ್ಲಿ ಕೊಂತ ಹೈ ಡೆನ್ಸಿಟಿ ಲೈಪೋಪ್ರೋಟೀನ್ ಅವು ನಮಗೆ ಹೆಚ್ಚಾಗಿರಬೇಕು. ಈ ಲೋ ಡೆನ್ಸಿಟಿ ಲೈಪೋಪ್ರೋಟೀನ್ ಟ್ರೈಗ್ಲಿಸರೈಡ್ಸ್ ಮತ್ತು ಈ ವೆರಿ ಲೋ ಡೆನ್ಸಿಟಿ ಲೈಪೋಪ್ರೋಟೀನ್ ಅಂತ ಏನು ಕರಿತೀವಿ ಈ ವಲ್ದಲ್ಲೇ ಇವಾಗಿನ ನಿಯೋ ಹೊಸ ಒಂದು ಸಂಶೋಧನೆಗಳ ಪ್ರಕಾರ ಅಪೋ ಎ ಅಪೋ ಬಿ ಈ ರೀತಿಯಾಗಿರುವಂತಹ ಒಂದು ಲೈಪೋಪ್ರೋಟೀನ್ ಎ ಮುಂತಾದಂತಹ ಒಂದಿಷ್ಟು ಕೂಡ ನಾವು ನೋಡ್ತಾ ಇದ್ದೇವೆ. ಈ ಎಲ್ಲವನ್ನ ನಾವು ನೋಡೋ ಕಾರಣ ಏನು ಅಂತಂದ್ರೆ ನಾವು ಸೇವಿಸುವಂತಹ ಪ್ರತಿಯೊಂದು ಆಹಾರದಲ್ಲಿ ಅಥವಾ ಅದರಲ್ಲೂ ಎಣ್ಣೆ ಪದಾರ್ಥ ಫ್ಯಾಟ್ ಕಂಟೆಂಟ್ ಇರುವಂತಹ ಯಾವುದೇ ಆಹಾರ ಆಗಿರ್ಬೋದು. ನಾವು ಫ್ಯಾಟ್ ಅಂದ್ರೆ ಕೇವಲ ಎಣ್ಣೆ ತುಪ್ಪ ಬೆಣ್ಣೆ ಅಂತ ಅನ್ಕೋತೀವಿ, ಆದ್ರೆ ನಾವು ಪ್ರತಿಯೊಂದು ಸೇವಿಸುವಂತಹ ಒಂದು ಕಾಳಿನಲ್ಲಿ ಕೂಡ ಸ್ವಲ್ಪ ಪ್ರಮಾಣದಲ್ಲಿ ಫ್ಯಾಟ್ ಅಂಶ ಇದ್ದೇ ಇರುತ್ತೆ, ಕೊಬ್ಬಿನಾಂಶ ಇದ್ದೇ ಇರುತ್ತೆ. ಅದಕ್ಕೆ ನಾವು ಇನ್ವಿಸಿಬಲ್ ಫ್ಯಾಟ್ ಅಂತ ಕರಿತೀವಿ. ಸೊ ಒಟ್ಟಾರೆಯಾಗಿ ಒಳ್ಳೆ ಗುಣಮಟ್ಟದ ಫ್ಯಾಟ್ಸ್ ಯಾವುದು ಅಂತಂದ್ರೆ ಮೋನೋ ಅನ್ಸ್ಯಾಚುರೇಟೆಡ್ ಫ್ಯಾಟಿ ಆಸಿಡ್ಸ್ ಮತ್ತು ಪಾಲಿ ಅನ್ಸ್ಯಾಚುರೇಟೆಡ್ ಫ್ಯಾಟಿ ಆಸಿಡ್ಸ್ ಅಂತ ನಾವು ಕರಿತಾ ಇದ್ದೇವೆ. ಇವು ಹೆಚ್ಚಾಗಿ ಇರುವಂತದ್ದು ನಾವು ನೋಡ್ತಾ ಇರುವಂತದ್ದು ಅಂತಂದ್ರೆ ಒಂದು ಈ ಸನ್ಫ್ಲವರ್ ಎಣ್ಣೆ ಆಗಿರ್ಬೋದು ಅಥವಾ ಸ್ಯಾಫ್ಲವರ್ ಆಯಿಲ್ ಆಗಿರ್ಬೋದು, ವೆಜಿಟೇಬಲ್ ಆಯಿಲ್ ಆಗಿರ್ಬೋದು, ಶೇಂಗಾ ಎಣ್ಣೆ ಆಗಿರ್ಬೋದು. ಆದ್ರೆ ಮುಖ್ಯವಾಗಿ ಒಂದೇ ತರದ ಎಣ್ಣೆಯನ್ನು ಬಳಸಬಾರದು. ಬೇರೆ ಬೇರೆ ಎಣ್ಣೆ ಒಂದು ತಿಂಗಳಿಗೆ ಬೇರೆ ಬೇರೆ ರೀತಿಯಾದಂತಹ ಎಣ್ಣೆಗಳಂದ್ರೆ ಇವು ಮಿಶ್ರಣ ಅಂದ್ರೆ ಒಂದು ತಿಂಗಳು ಇದು ಒಂದು ತಿಂಗಳು ಆ ರೀತಿಯಾಗಿ ಆಯಿಲಿವ್ ಆಯಿಲ್ ಅಂತ ಮಾತ್ರ ಹೇಳ್ತಾರೆ, ಆದ್ರೆ ಪ್ರತಿಯೊಬ್ಬರಿಗೂ ಆಲಿವ್ ಆಯಿಲ್ ಅನ್ನು ಬಳಸಲಿಕ್ಕೆ ಸಾಧ್ಯ ಇಲ್ಲ. ಹಾಗಾಗಿ ಆ ಒಂದು ಹಿನ್ನೆಲೆಯಲ್ಲಿ ನಾವು ಇವತ್ತು ನೋಡ್ತಾ ಇದ್ದಾಗ ಮುಖ್ಯವಾಗಿ ಮುಖವಾಗಿರುವಂತಹ ಒಂದು ಸಾಧನ ಅಂತಂದ್ರೆ ಯೋಗ ಮತ್ತು ಧ್ಯಾನ. ಈ ಯೋಗ ಅಂತಂದ್ರೆ ಕೇವಲ ಶಾರೀರಿಕ ಯೋಗ ಅಂದ್ರೆ ಬಹಳ ಜನ ಏನ್ ಅನ್ಕೊಂಡಿದ್ದಾರೆ, ಕೇವಲ ಒಂದು ಕೆಲವೊಂದಿಷ್ಟು ಆಸನಗಳನ್ನೇ ಯೋಗ ಅಂದ್ಕೊಂಡಿದ್ದಾರೆ. ಅದು ಒಂದು ಭಾಗ, ಯೋಗದ ಒಂದು ಭಾಗ ಮಾತ್ರ. ಯೋಗದ ನಿಜವಾದ ಅರ್ಥ ಕೂಡುವುದು, ಸಮರಸ ಹೊಂದುವುದು ಅಂತ ಅರ್ಥ. ಅಂದ್ರೆ ನಾವು ಎಲ್ಲಿಂದ ಬಂದಿದ್ದೇವೋ ಅಲ್ಲಿ ಕೂಡುವಂಥದ್ದು, ಅಂದ್ರೆ ಇಟ್ಸ್ ಅಲ್ಟಿಮೇಟ್ ರಿಯಾಲಿಟಿ ಜೊತೆಗೆ, ಅಬ್ಸಲ್ಯೂಟ್ ರಿಯಾಲಿಟಿ ಜೊತೆಗೆ ಮರ್ಜ್ ಆಗುವಂಥದ್ದನ್ನ ನಾವು ಯೋಗ ಅಂತ ಕರಿತೀವಿ. ಆ ರೀತಿಯಾಗಿ ನಮ್ಮ ಜೀವನ ಶೈಲಿ ಬದಲಾಗಬೇಕು ಅಂತಂದ್ರೆ ಅಂಥ ಯೋಗಿಗಳು ನಾವು ಆಗಬೇಕು ಆದ್ರೆ ನಮ್ಮ ಜೀವನ ಶೈಲಿಯೂ ಕೂಡ ಅಷ್ಟೇ ಪರಿಣಾಮಕಾರಿಯಾಗಿ ಸಮತೋಲನಯುಕ್ತವಾಗಿದ್ದರೆ, ಯಾವುದೇ ಒಂದು ಮಾನಸಿಕ ಸ್ಥಿತಿಯಲ್ಲಿ ಸಮತೋಲನ ಬೇಕು, ಸಾಮಾಜಿಕವಾಗಿ ನಾವು ಮಾತನಾಡುವ ರೀತಿ ನೀತಿಗಳಲ್ಲಿ ಸಮತೋಲನವನ್ನು ಕಾಪಾಡಿಕೊಳ್ಳಬೇಕು, ಮತ್ತು ದೇಹದಲ್ಲಿ ನಾವು ಸೇವಿಸುವಂಥ ಮಾಡುವಂಥ ನಿದ್ರೆ ಮಾಡುವಂಥ ನಮ್ಮ ಪ್ರತಿಯೊಂದು ಕಾರ್ಯಚಟುವಟಿಕೆಗಳು ಅದರ ಜೊತೆಗೆ ನಾವು ಸೇವಿಸುವಂಥ ಆಹಾರ ಇವೆಲ್ಲವೂ ಸಮತೋಲನವಾಗಿದ್ದರೆ ಖಂಡಿತವಾಗಿಯೂ ನಾವು ಜೀವನ ಶೈಲಿಯ ರೋಗಗಳಿಂದ ನಾವು ಮುಕ್ತವಾಗಿರಬೇಕು. ಹಾಗಾಗಿ 12ನೇ ಶತಮಾನದಲ್ಲಿ ಬಹುರೂಪಿ ಚೌಡಯ್ಯ ಅನ್ನುವಂಥ ಒಬ್ಬ ಶರಣ ಬಹಳ ಚೆನ್ನಾಗಿರುವಂಥ ಒಂದು ವಚನ ಹೇಳ್ತಾರೆ, ಮಿತ ನಿದ್ರೆ ಮಿತ ವಾಕು ಮಿತ ಆಹಾರ ಸೇವನೆ ಮಾಡಿರಣ್ಣ ಯೋಗ ಸಾಧ್ಯವಪ್ಪನ್ನಕ್ಕ. ಅಂದ್ರೆ ಒಂದು ಯೋಗ ಅಥವಾ ಸಾಮರಸ್ಯದ ಬದುಕು ನಮ್ಮದು ಆಗಬೇಕು ಅಂತಂದ್ರೆ ಒಂದು ಮಿತ ಆಹಾರ, ಮಿತ ನಿದ್ರೆ ಮತ್ತು ಮಿತವಾಗಿರುವಂತ ಒಂದು ನಮ್ಮ ಜೀವನ ಶೈಲಿ ಇವು ಬಹಳ ಮುಖ್ಯವಾಗಿ ಬೇಕಾಗ್ತಾ ಇದೆ. ಹಾಗಾಗಿ ಅಂಥ ಒಂದು ಜೀವನ ಶೈಲಿಯ ರೋಗಗಳನ್ನು ದೂರ ಇಡಬೇಕು ಅಂತಂದ್ರೆ ನಮ್ಮ ಜೀವನ ಶೈಲಿಯನ್ನ ನಾವು ಬದಲಾವಣೆ ಮಾಡಿಕೊಂಡು ಅದರ ಒಂದು ಸಮತೋಲನವನ್ನು ಕಾಪಾಡಿಕೊಂಡ್ರೆ ಖಂಡಿತವಾಗಿಯೂ ನಾವು ಎಲ್ಲ ಜೀವನ ಶೈಲಿಯ ರೋಗಗಳಿಂದ ತಕ್ಕ ಮಟ್ಟಿಗಾದರೂ ನಾವು ಪರಿಹಾರವನ್ನು ಪಡಿಬಹುದು.
0: ಖಂಡಿತ ಸರ್. ಸರ್, ನಮ್ಮ ಒಂದು ಜೀವನ ಶೈಲಿಯನ್ನ ಬದಲಾಯಿಸಿಕೊಂಡು ಜೀವನ ಶೈಲಿಯಿಂದ ಬರುವಂತಹ ಕಾಯಿಲೆಗಳಿಂದ ಹೇಗೆ ದೂರ ಇರಬೇಕು ಅನ್ನೋದ್ರ ಬಗ್ಗೆ ಸಾಕಷ್ಟು ಮಾಹಿತಿಯನ್ನು ಹಂಚಿಕೊಂಡ್ರಿ. ಧನ್ಯವಾದಗಳು ಸರ್.
1: ಧನ್ಯವಾದಗಳು.
0: ಸ್ನೇಹಿತರೆ, ನಾವು ಏನು ತಿನ್ನುತ್ತೇವೆ, ಎಷ್ಟು ತಿನ್ನುತ್ತೇವೆ, ಎಷ್ಟು ವಿಶ್ರಾಂತಿ ಪಡೆಯುತ್ತೇವೆ ಮತ್ತು ನಮ್ಮ ಮನಸ್ಸನ್ನು ಹೇಗೆ ಕಾಪಾಡಿಕೊಳ್ಳುತ್ತೇವೆ ಎಂಬುದೇ ನಮ್ಮ ಆರೋಗ್ಯದ ದಿಕ್ಕನ್ನು ನಿರ್ಧರಿಸುತ್ತದೆ. ವೈದ್ಯರು ತಿಳಿಸಿದಂತೆ ಸಣ್ಣ ಸಣ್ಣ ಬದಲಾವಣೆಗಳು, ಸ್ವಲ್ಪ ವ್ಯಾಯಾಮ, ಸಮತೋಲನ ಆಹಾರ, ಒತ್ತಡದಿಂದ ದೂರವಿರುವಂತಹ ಮನಸ್ಸು, ಇವೆಲ್ಲವೂ ದೊಡ್ಡ ಆರೋಗ್ಯ ರಕ್ಷಣೆಯಾಗುತ್ತದೆ ಅಂತ ತಿಳಿಸ್ತಾ ಕಾರ್ಯಕ್ರಮವನ್ನು ಮುಗಿಸ್ತಾ ಇದ್ದೇವೆ. ಕಾರ್ಯಕ್ರಮದಲ್ಲಿ ಜೀವನ ಶೈಲಿಯಿಂದ ಬರುವಂತಹ ಕಾಯಿಲೆಗಳ ಬಗ್ಗೆ ಮಾಹಿತಿಯನ್ನು ಹಂಚಿಕೊಂಡವರು ಕೆಎಲ್ಇ ಜವಾಹರಲಾಲ್ ನೆಹರು ವೈದ್ಯಕೀಯ ಮಹಾವಿದ್ಯಾಲಯದ ಸಮುದಾಯ ವೈದ್ಯಕೀಯ ವಿಭಾಗದ ಸಹ ಪ್ರಾಧ್ಯಾಪಕರಾದ ಡಾಕ್ಟರ್ ಅವಿನಾಶ್ ಕವಿಯವರು. ಕಾರ್ಯಕ್ರಮದ ಕುರಿತು ನಿಮ್ಮ ಅನಿಸಿಕೆ ಅಭಿಪ್ರಾಯ ಏನೇ ಇದ್ದರೂ ನಮಗೆ ತಿಳಿಸಬಹುದು. ನಮ್ಮ ದೂರವಾಣಿ ಸಂಖ್ಯೆ 9019904904. ಮತ್ತೊಂದು ಆರೋಗ್ಯ ದರ್ಶನ ಕಾರ್ಯಕ್ರಮದೊಂದಿಗೆ ಮತ್ತೆ ಭೇಟಿ. ಹೀಗೆ ಕೇಳ್ತಾ ಇರಿ, ಇದು ಕೆಎಲ್ಇ ವೇಣುಧ್ವನಿ 90.4 FM. ನಮಸ್ಕಾರ.

0: KLE ಫಾರ್ಮಸಿ ಕಾಲೇಜು ಬೆಳಗಾವಿ 2026-27 ಪ್ರವೇಶಗಳು ಪ್ರಾರಂಭ. ವಿಮಾನ ನಿಲ್ದಾಣ ರಸ್ತೆ ಬಸವನ್ ಕುರ್ಚಿ ಬೆಳಗಾವಿಯಲ್ಲಿರುವ ಅತ್ಯಾಧುನಿಕ ಸೌಲಭ್ಯವುಳ್ಳ ಹೊಸ ಕ್ಯಾಂಪಸ್ ಗೆ ಕಾಲೇಜ್ ಸ್ಥಳಾಂತರಗೊಂಡಿದೆ. ವಿವಿಧ ಕೋರ್ಸ್ಗಳು ಬಿ ಫಾರ್ಮ್, ಫಾರ್ಮ್ ಡಿ, ಎಂ ಫಾರ್ಮ್ ಮತ್ತು PhD ಸೇರಿದಂತೆ ಫಾರ್ಮಸಿ ಕ್ಷೇತ್ರದಲ್ಲಿ ಉನ್ನತ ಶಿಕ್ಷಣ ಪಡೆಯಲು ಸುವರ್ಣ ಅವಕಾಶ. ಕಾಲೇಜಿನ ಪ್ರಮುಖ ವಿಶೇಷತೆಗಳು: 100+ ವರ್ಷಗಳ ಶೈಕ್ಷಣಿಕ ಇತಿಹಾಸ ಮತ್ತು ಅನುಭವ, ವಿಶ್ವದಾದ್ಯಂತ 3,000+ ಹಳೆಯ ವಿದ್ಯಾರ್ಥಿಗಳ ಬಲಿಷ್ಠ ನೆಟ್ವರ್ಕ್, ಬೆಳಗಾವಿಯ ಏರ್ಪೋರ್ಟ್ ರಸ್ತೆಯಲ್ಲಿರುವ ಸುಸಜ್ಜಿತ ಹಾಗೂ ಅತ್ಯಾಧುನಿಕವಾದ ಹೊಸ ಆವರಣ, ಔಟ್ಕಮ್ ಬೇಸ್ಡ್ ಎಜುಕೇಶನ್, ಫಲಿತಾಂಶ ಆಧಾರಿತ ಶಿಕ್ಷಣ ಪದ್ಧತಿ, ಅಡ್ವಾನ್ಸ್ಡ್ ಡಿಜಿಟಲ್ ಲರ್ನಿಂಗ್ ಎಕೋಸಿಸ್ಟಮ್, ಜಾಗತಿಕ ಮಟ್ಟದ ಗ್ರಂಥಾಲಯ, ವಿಶ್ವ ದರ್ಜೆಯ ಪುಸ್ತಕ ಮತ್ತು ಮಾಹಿತಿ ಕೇಂದ್ರ, ಪ್ರಾಯೋಗಿಕ ತರಬೇತಿ ಸೌಲಭ್ಯ, ಆಧುನಿಕ ವಿದ್ಯಾರ್ಥಿ ನಿಲಯಗಳು ಮತ್ತು ಕ್ರೀಡಾ ಮೂಲ ಸೌಕರ್ಯಗಳು, NAC A+ ಗ್ರೇಡ್ ಮತ್ತು NIRF ಶ್ರೇಯಾಂಕ ಹೊಂದಿರುವ ಪ್ರತಿಷ್ಠಿತ ಸಂಸ್ಥೆಯಲ್ಲಿ ಗುಣಮಟ್ಟದ ಶಿಕ್ಷಣ ಮತ್ತು ಉದ್ಯೋಗ ಅವಕಾಶಕ್ಕೆ ಆದ್ಯತೆ. ಹೆಚ್ಚಿನ ಮಾಹಿತಿಗಾಗಿ ಕರೆ ಮಾಡಿ ದೂರವಾಣಿ ಸಂಖ್ಯೆ 08312471399, ಮೊಬೈಲ್ ಸಂಖ್ಯೆ 9740639702, ವೆಬ್ಸೈಟ್ www.klefarm.edu.
1: KLE College of Engineering and Technology, Chikkodi. Admissions open for 2026-27. B courses available: Civil Engineering, Mechanical Engineering, Electronics and Communication Engineering, Computer Science Engineering and Artificial Intelligence and Data Science. PG courses available: Masters of Business Administration and Master of Computer Applications. The college is NBA accredited and has been recognized by Vishweshwaraya Technological University as a Model Engineering College. Career opportunities: 100% placement assistance with recruitment support from more than 50 companies in including Infosys, Tata Group and Wipro. Special coaching is provided for UPSC, KPSC and GATE along with academic workshops. The campus offers 500 Mbps Wi-Fi, a well-equipped library and digital classrooms. Separate well-furnished hostel facilities are available for boys and girls. College bus facilities are available on more than 10 major surrounding routes. Admissions are conducted as per Government of Karnataka norms, CET code E167. For more information, call 9483047799 or visit www.klecet.edu.in.

ಆರೋಗ್ಯ ನಿಜವಾದ ಸಂಪತ್ತು. ನಿಮ್ಮ ಮತ್ತು ನಿಮ್ಮ ಕುಟುಂಬದ ಆರೋಗ್ಯದ ಕಾಳಜಿಗಾಗಿ ವಿಶ್ವಾಸಾರ. ಹೆಸರು ಕೆಎಲ್ಇ ಹೋಮಿಯೋಪತಿ ಮೆಡಿಕಲ್ ಕಾಲೇಜ್ ಅಂಡ್ ಹಾಸ್ಪಿಟಲ್ ಬಸವನಪುರ ಜಿಬೆಳಗಾವಿ. ಅನುಭವವಂತಿದ ವೈದ್ಯರ ತಂಡ, ಸುಸಜ್ಜಿತ ಓಪಿಡಿ ಸೇವೆಗಳು, ಆಧುನಿಕ ಸೌಲಭ್ಯಗಳು, ಔಷಧಿ ವಿತರಣೆ ಹಾಗೂ ರೋಗಿ ಕೇಂದ್ರಿತ ಚಿಕಿತ್ಸಾ ಸೇವೆಗಳು ಇಲ್ಲಿ ಲಭ್ಯವಿವೆ. ಕೆಎಲ್ಇ ಸಂಸ್ಥೆ ಶಿಕ್ಷಣ, ಆರೋಗ್ಯ ಸೇವೆ ಮತ್ತು ವೈದ್ಯಕೀಯ ತರಬೇತಿಗೆ ಒತ್ತು ನೀಡುತ್ತದೆ. ಅಲರ್ಜಿ, ಚರ್ಮ ರೋಗಗಳು, ಸಂಧಿವಾತ ಮತ್ತು ಕೀಲು ನೋವು, ಮೈಗ್ರೇನ್, ಉಸಿರಾಟದ ಸಮಸ್ಯೆಗಳು, ಜೀರ್ಣಕ್ರಿಯೆ ತೊಂದರೆಗಳು, ಮಹಿಳಾ ಹಾಗೂ ಮಕ್ಕಳ ಆರೋಗ್ಯ ಸಮಸ್ಯೆಗಳು ಮತ್ತು ದೀರ್ಘಕಾಲದ ಆರೋಗ್ಯ ಸಮಸ್ಯೆಗಳಿಗೆ ಹೋಮಿಯೋಪತಿ ಚಿಕಿತ್ಸೆ ಲಭ್ಯ. ಆರೋಗ್ಯಕರ ಜೀವನಕ್ಕಾಗಿ ಹಿಂದೆ ಭೇಟಿ ನೀಡಿ ಕೆಎಲ್ಇ ಹೋಮಿಯೋಪತಿ ಮೆಡಿಕಲ್ ಕಾಲೇಜ್ ಅಂಡ್ ಹಾಸ್ಪಿಟಲ್.

0: ಆಯುರ್ವೇದ ಆಸ್ಪತ್ರೆಯು ಆರೋಗ್ಯ ಕ್ಷೇತ್ರದಲ್ಲಿ ಉತ್ಕೃಷ್ಟ ಸೇವೆಯನ್ನು ಸಲ್ಲಿಸುತ್ತಿದೆ.
1: ರೋಗಿಗಳಿಗೆ ಉತ್ತಮ ಸೇವೆ ಕಲ್ಪಿಸಿಕೊಡಲು ಅವಶ್ಯವಾದ ನುರಿತ ತಜ್ಞರಿಂದ ತಪಾಸಣೆ. ಹೊರ ಹಾಗೂ ಒಳರೋಗಿ ವಿಭಾಗ ಅನುಭವಿ ಆಯುರ್ವೇದ ವೈದ್ಯರಿಂದ ಹೊಂದಿವೆ.
0: ಕೆಎಲ್ಇ ಆಯುರ್ವೇದ ಆಸ್ಪತ್ರೆಯ ಮುಖ್ಯದೇಯ ರೋಗ ನಿವಾರಣೆ ಆರೋಗ್ಯ ನಿರ್ವಹಣೆ.
1: ನಿಮ್ಮ ಆರೋಗ್ಯ ಸಮಸ್ಯೆಗಳಿಗೆ ಆಯುರ್ವೇದ ಚಿಕಿತ್ಸೆಗಾಗಿ ಸಂಪರ್ಕಿಸಿ
0: ಕೆಎಲ್ಇ ಆಯುರ್ವೇದ ಆಸ್ಪತ್ರೆ ಶಹಪುರ ಬೆಳಗಾವಿ. ದೂರವಾಣಿ ಸಂಖ್ಯೆ 031 24 86 286.

ಈಗ ಯೂನಿವರ್ಸಿಟಿ ಬೆಳಗಾವಿ 2026-27 ಪ್ರವೇಶ ಪ್ರಾರಂಭ ಡಾಕ್ಟರ್ ಎಂ ಎಸ್ ಶೇಷಗಿರಿ ಕ್ಯಾಂಪಸ್ ಬೆಳಗಾವಿ ಕೋಡ್ 2036 ಕಾಮನ್ ಕೇ ಕೋಡ್ 2065 2025-26 500 ಹೆಚ್ಚು ನೇಮಕಾತಿ ಆಫರ್ಗಳು ಲಭಿಸಿವೆ ವಿದ್ಯಾರ್ಥಿಗಳಿಗೆ ವಾರ್ಷಿಕ 60 LPO ವರೆಗಿನ ಕನಿಷ್ಠ ಪ್ಯಾಕೇಜ್ ದೊರಕಿದೆ 150 ಹೆಚ್ಚು ಅನುಭವಿ ಶಿಕ್ಷಕರು ಹಾಗೂ 50 ಹೆಚ್ಚು ಡಾಕ್ಟರೇಟ್ ಪದವೀಧರರಿದ್ದಾರೆ ಸುಸಜ್ಜಿತ ಲರ್ನಿಂಗ್ ಫ್ಯಾಕ್ಟರಿ ಇಂಜಿನಿಯರಿಂಗ್ ಲ್ಯಾಬ್ ಮತ್ತು ವೈಫೈ ಸಹಿತ ಹಾಸ್ಟೆಲ್ ವ್ಯವಸ್ಥೆ ಇದೆ ಇಂಜಿನಿಯರಿಂಗ್ ಕೆಮಿಕಲ್ ಇಂಜಿನಿಯರಿಂಗ್ ಸಿವಿಲ್ ಇಂಜಿನಿಯರಿಂಗ್ ಕಂಪ್ಯೂಟರ್ ಸೈನ್ಸ್ ಅಂಡ್ ಇಂಜಿನಿಯರಿಂಗ್ ಯುಜಿ ಕೋರ್ಸ್ ಕಂಪ್ಯೂಟರ್ ಸೈನ್ಸ್ ಅಂಡ್ ಇಂಜಿನಿಯರಿಂಗ್ ಎಐ ಎಲೆಕ್ಟ್ರಾನಿಕ್ ಅಂಡ್ ಕಮ್ಯುನಿಕೇಶನ್ ಎಲೆಕ್ಟ್ರಿಕಲ್ ಅಂಡ್ ಎಲೆಕ್ಟ್ರಾನಿಕ್ಸ್ ಮೆಕ್ಯಾನಿಕಲ್ ಇಂಜಿನಿಯರಿಂಗ್ ಬಿಸಿಎ ಎಂಸಿಎ ಎಂಬಿಎ ಮತ್ತು ಎಲ್ಟೆಕ್ ಇನ್ ಸ್ಟ್ರಕ್ಚರಲ್ ಇಂಜಿನಿಯರಿಂಗ್ ಸಿವಿಲ್ ಲಭ್ಯವಿದೆ ಇನ್ಫೋಸಿಸ್ ಜೂನಿಯರ್ ಎಚ್ಪಿಇ ಫೆಡರಲ್ ಬ್ಯಾಂಕ್ ಮತ್ತು ಬೋಶ್ ನಂತಹ 60+ ಪ್ರತಿಷ್ಠಿತ ಕಂಪನಿಗಳು ಭೇಟಿ ನೀಡುತ್ತವೆ ಹೆಚ್ಚಿನ ಮಾಹಿತಿಗಾಗಿ ಕರೆ ಮಾಡಿ 0831-2144-0322 ಅಥವಾ www.ecltech.ac.in ಗೆ

Finlandia, KLI Physiotherapy College, ನಿಮ್ಮ ಕನಸಿಗೆ ನೀರು ಬೇಕೋ ಹೊಸ ಸ್ಟೇಜ್, ಅತ್ಯಾಧುನಿಕ ಲ್ಯಾಬ್, ಸ್ಮಾರ್ಟ್ ಕ್ಲಾಸ್ ರೂಮ್ಗಳ ಸೌಲಭ್ಯ, ನುರಿತ ತಜ್ಞರಿಂದ ಕ್ಲಿನಿಕಲ್ ತರಬೇತಿ ಲಭ್ಯ, ಬಿಪಿಜಿ ಪ್ರವೇಶಗಳು ಆರಂಭವಾಗಿದೆ, ಬನ್ನಿ ಉಜ್ವಲ ಭವಿಷ್ಯ ನಿಮ್ಮದಾಗಿದೆ. KLI Physiotherapy College, ಹುಬ್ಬಳ್ಳಿ. ಹೆಚ್ಚಿನ ಮಾಹಿತಿಗಾಗಿ ಕರೆ ಮಾಡಿ 866-033-521. ವೆಬ್ಸೈಟ್ KCPD.com.edu.in. KLI ಸಂಸ್ಥೆ ನಿಮ್ಮ ಯಶಸ್ಸಿನ ಭರವಸೆ.

6360712326 or just dial 1099.

ಚಿಕಿತ್ಸಾಲಯ ಮತ್ತು ಆಸ್ಪತ್ರೆ ಬೆಳಗಾವಿ. ಚಿಕ್ಕ ಮಕ್ಕಳಿಂದ ಹಿರಿಯರವರೆಗೂ ಪ್ರತಿಯೊಬ್ಬರಿಗೆ ದಂತ ಚಿಕಿತ್ಸೆ ಲಭ್ಯ. ಹಲ್ಲುಗಳ ಸ್ವಚ್ಛತೆ, ಹಲ್ಲು ಕೀಳುವುದು, ಮೂಕ ಹಲ್ಲಿನ ಚಿಕಿತ್ಸೆ, ಮಕ್ಕಳದಂತ ಸರಿಪಡಿಸುವಿಕೆ, ಮೂಕ ಬಾಯಿ ಹಲ್ಲು ಕುತ್ತಿಗೆಗಳ ಶಸ್ತ್ರಕ್ರಿಯೆ, ಸೀಳು ತುಟಿಗಳ ಚಿಕಿತ್ಸೆ, ಹಳದಿಯಾದ ಹಲ್ಲಿನ ಸ್ವಚ್ಛತೆ, ಕ್ರಮದ ಹಲ್ಲುಗಳ ಅಳವಡಿಕೆ ಮತ್ತು ಬಾಯಿ ಲಸುಡು ಕ್ಯಾನ್ಸರ್ ಪರಿಣಾಮಕಾರಿ ಚಿಕಿತ್ಸೆ ಕೂಡ ಲಭ್ಯ. ನಿಮ್ಮ ಬಾಯಿಯ ಸ್ವಚ್ಛತೆ ಆರೋಗ್ಯ ಕೇಂದ್ರದಾರಿ. ನಮ್ಮ ವಿಳಾಸ KLE ವಿಶ್ವನಾಥ ಕತ್ರಿ ದಂತ ಮಹಾವಿದ್ಯಾಲಯ, KLE ಯೂನಿವರ್ಸಿಟಿ ಕ್ಯಾಂಪಸ್, ನಗರ ಬೆಳಗಾವಿ. ದೂರವಾಣಿ ಸಂಖ್ಯೆ

0: ನಮಸ್ಕಾರ, ನೀವು ಕೇಳ್ತಾ ಇದ್ದೀರಾ ಇದು ಕೆಎಲ್ಇ ವೇಣುಧ್ವನಿ 90.4 ಎಫ್ಎಂ. ಅಂತಾರಾಷ್ಟ್ರೀಯ ಯೋಗ ದಿನಾಚರಣೆಯ ಅಂಗವಾಗಿ ಸರಣಿ ಜಾಗೃತಿ ಕಾರ್ಯಕ್ರಮ. ಕಾರ್ಯಕ್ರಮದಲ್ಲಿ ಬೆಳಗಾವಿಯ ಯೋಗದ ಸತ್ಸಂಗ ಸೊಸೈಟಿಯ ಸದಸ್ಯರಾದ ಶ್ರೀ ಶಶಿಕಾಂತ್ ಚುನಮುರಿ ಅವರು ಯೋಗದ ಮಹತ್ವದ ಕುರಿತು ಮಾಹಿತಿಯನ್ನ ಹಂಚಿಕೊಳ್ಳಲಿದ್ದಾರೆ.
1: ಕೆಎಲ್ಇ ವೇಣುಧ್ವನಿ ಬಾನುಲಿ ಕಾರ್ಯಕ್ರಮ ಕೇಳುಗರೆಲ್ಲರಿಗೂ ನಾನು ಶಶಿಕಾಂತ್ ಚುನಮರಿ ಹೃದಯಪೂರ್ವಕ ಮಾಡುವ ವಂದನೆಗಳು. ಯೋಗವು ಇಡೀ ವಿಶ್ವಕ್ಕೆ ಭಾರತವು ಕೊಟ್ಟ ಒಂದು ಕೊಡುಗೆ. ಹಾಗಾದರೆ ಯೋಗದಿಂದ ಏನೇನು ಸಾಧಿಸಲಿಕ್ಕೆ ಸಾಧ್ಯವಿದೆ ಅನ್ನುವುದನ್ನು ನೋಡೋಣ. ಯೋಗದಿಂದ ಕೇವಲ ದೈಹಿಕ ಆರೋಗ್ಯವನ್ನು ಕಾಪಾಡೋದು ಅಷ್ಟೇ ಅಲ್ಲ, ದೈಹಿಕ, ಮಾನಸಿಕ ಮತ್ತು ಆಧ್ಯಾತ್ಮಿಕ ಈ ಮೂರೂ ಅಂಶಗಳ ನಡುವೆ ಸಮತೋಲನವನ್ನು ಸಾಧಿಸುವುದು. ಇದು ಜೀವನವನ್ನು ಅರ್ಥಪೂರ್ಣವಾಗಿ ಹೇಗೆ ನಡೆಸಬೇಕು ಅನ್ನುವುದನ್ನು ಕಲಿಸುತ್ತದೆ. ಈ ದಿನ ನಾವು ಮಾನಸಿಕ ಆರೋಗ್ಯವನ್ನು ಯೋಗದಿಂದ ಹೇಗೆ ಕಾಪಾಡಿಕೊಳ್ಳಬೇಕು ಅನ್ನುವುದನ್ನು ನೋಡೋಣ. ಅಂದರೆ ಯಾವುದೇ ಪರಿಸ್ಥಿತಿಯಲ್ಲಿ ಹೇಗೆ ಸಂತೋಷದಿಂದ ಇರಬೇಕು ಮತ್ತು ನಮ್ಮ ಮನಸ್ಸಿನ ಶಾಂತತೆಯನ್ನು ಹೇಗೆ ಕಾಪಾಡಿಕೊಳ್ಳಬೇಕು. ಬಹಳ ಜನ ಏನು ತಿಳ್ಕೊತಾರೆ ಅಂದ್ರೆ, ತಮಗೆ ಒಳ್ಳೆಯ ಜಾಬ್ ಸಿಕ್ಕರೆ ಸುಖದಿಂದ ಇರ್ತವೆ, ಸ್ಯಾಲ್ರಿ ಪ್ಯಾಕೇಜ್ ಒಳ್ಳೆಯದಿದ್ದರೆ ಆನಂದದಿಂದ ಇರ್ತವೆ, ಸಕ್ಸಸ್ ಸಿಕ್ಕರೆ ಮತ್ತು ಫೇಮಸ್ ಆದರೆ ಸಂತೋಷದಿಂದ ಇರ್ತವೆ ಅಂತ ತಿಳ್ಕೊತಾರೆ. ಒಳ್ಳೆಯ ಜಾಬ್ ಸಿಗಬೇಕು ಮತ್ತು ಸ್ಯಾಲ್ರಿ ಪ್ಯಾಕೇಜ್ ಒಳ್ಳೆಯದಿರಬೇಕು ಅನ್ನೋದ್ರಾಗ ಏನೂ ತಪ್ಪಿಲ್ಲ. ಆದರೆ ಇವುಗಳ ಸಿಕ್ಕರೆ ನಾ ಸಂತೋಷದಿಂದ ಇರ್ತೇನೆ ಅನ್ನೋದು ತಪ್ಪ. ಯಾಕಂದರೆ ಇವೆಲ್ಲ ಕಂಡೀಷನ್ ಪೂರ್ತಿ ಆಗಬೇಕಾದ್ರೆ ಇಡೀ ಜೀವನ ಕಾಯ್ದರೂ ಸಾಧ್ಯ ಐತೋ ಇಲ್ಲೋ ಡೌಟ್. ಅದಕ್ಕೆ ಮನಸ್ಸನ್ನು ಪ್ರತಿ ಕ್ಷಣವನ್ನು ಎಂಜಾಯ್ ಮಾಡಲಿಕ್ಕೆ ಟ್ರೈನ್ ಮಾಡಬೇಕು. ಯಾವುದೇ ಪರಿಸ್ಥಿತಿ ಇದ್ದರೂ ಶಾಂತತೆಯನ್ನು ಕಾಪಾಡಿಕೊಳ್ಳಬೇಕು. ಇದನ್ನು ಪಾಲಿಸೋದು ಕಠಿಣ ಇದೆ, ಆದರೆ ಸಾಧ್ಯ ಅದೆ. ಮೊದಲು ನಮ್ಮನ್ನು ನಾವು ತಿಳ್ಕೋಬೇಕು, ಅಂದರೆ ನಮ್ಮ ಅಂತರಾತ್ಮದ ಕೂಡ ಒಂದಾಗಬೇಕು. ನಾವು ಏನೋ ಕೆಲಸ ಮಾಡುವಾಗ ನಮಗೆ ನಾವ ಪ್ರಶ್ನೆ ಹಾಕಿಕೊಳ್ಬೇಕು, ನಾವು ಮಾಡುವ ಕೆಲಸ ಸರಿಯೋ ತಪ್ಪೋ. ನಮ್ಮ ಆತ್ಮ ನಮಗೆ ಯಾವಾಗಲೂ ಸುಳ್ಳು ಹೇಳೋದಿಲ್ಲ. ಅದು ಸರಿ ಅಂದರೆ ಮಾಡಬೇಕು, ಬ್ಯಾಡ್ ಅಂದರೆ ಬಿಡಬೇಕು. ಒಂದು ವೇಳೆ ನಮಗೆ ಗೊತ್ತಾಗದ ತಪ್ಪು ಆಗಿದ್ರೆ ಕ್ಷಮೆ ಕೇಳ್ಕೋಬೇಕು. ಇದರ ಸಲುವಾಗಿ ಪ್ರತಿದಿನ ನಾವು ಇಂಟ್ರೋಸ್ಪೆಕ್ಷನ್ ಅಂದರೆ ಆತ್ಮಾವಲೋಕನ ಮಾಡ್ಕೋಬೇಕು. ಇದು ಮನಸ್ಸನ್ನು ಟ್ರೈನ್ ಮಾಡೋದು ಮೊದಲನೇ ಸ್ಟೆಪ್. ಎರಡನೇ ಹೆಜ್ಜೆ ಅಂದರೆ ನಾವು ಸಮಾಜದ ಕೂಡ ಒಂದಾಗಬೇಕು. ಸಮಾಜದಾಗ ಏನಾರ ಸೇವೆ ಮಾಡಬೇಕು, ಸಮಾಜಕ್ಕೆ ಏನಾದರೂ ಕೊಡಬೇಕು, ಇದರಿಂದ ನಾವು ಸಮಾಜದ ಕೂಡ ಒಂದಾಗ್ತೇವೆ. ಮೂರನೇ ಹೆಜ್ಜೆ ಅಂದರೆ ಭಗವಂತನ ಕೂಡ ಒಂದಾಗಬೇಕು. ಅಂದರೆ ಭಗವಂತ ನಮಗೆ ಎಷ್ಟು ಕೊಟ್ಟಿರ್ತಾನ ಅದಕ್ಕೆ ಗ್ರೇಟ್ಫುಲ್ ಆಗಿರಬೇಕು, ಅಂದರೆ ಕೃತಜ್ಞತೆಯಿಂದ ಇರಬೇಕು. ಇದು ಅಲ್ಲದೆ ಪೂಜೆ, ಪ್ರಾರ್ಥನೆ, ಮಂತ್ರ ಪಠಣೆ ಮತ್ತು ಧ್ಯಾನದಿಂದ ಕೂಡ ನಾವು ಭಗವಂತನ ಕೂಡ ಒಂದಾಗ್ಬೋದು. ಅದಕ್ಕೆ ಏನು ಹೇಳ್ತಾರಂದ್ರೆ, ಲುಕ್ ಅಪ್ ಬಿ ಗ್ರೇಟ್ಫುಲ್, ಲುಕ್ ವಿದಿನ್ ಬಿ ಬ್ಲಿಸ್ಫುಲ್, ಲುಕ್ ಔಟ್ ಬಿ ಯೂಸ್ಫುಲ್. ಅಂದರೆ ಮನದೊಳಗೆ ಕೃತಜ್ಞತೆ ಇರಲಿ, ಆತ್ಮದಲ್ಲಿ ಆನಂದವಿರಲಿ ಮತ್ತು ಹೊರ ಜಗತ್ತಿಗೆ ಉಪಯೋಗ ಆಗಿರಲಿ. ನಾವು ಭಗವಂತ ಮೆಚ್ಚುವಂಥ ಜೀವನವನ್ನು ನಡೆಸಿ ಸಂತೋಷದಿಂದ ಇರಬೇಕಂತ ಪ್ರಯತ್ನ ಮಾಡ್ತಿರ್ತೇವೆ. ಆದರೆ ನಾವು ಅಪೇಕ್ಷೆ ಮಾಡಿದಂಗೆ ಎಲ್ಲ ಕೆಲಸ ಆಗ್ತಾವೇನ್ರಿ? ಆಗೋದಿಲ್ಲ. ಯಾಕಂದ್ರೆ ಜೀವನದ ಆಟನ ಬೇರೆ ಇರ್ತೈತಿ. ಪ್ರತಿಯೊಂದು ಹೆಜ್ಜೆಗೆ ಅದು ನಮಗೆ ಸವಾಲು ಒಡ್ಡತೈತಿ. ನಾವು ಏನಾದರೂ ಒಂದು ಕೆಲಸ ಮಾಡಲಿಕ್ಕೆ ಪ್ರಯತ್ನ ಮಾಡ್ತಿರ್ತವೆ, ಅದಕ್ಕೆ ಯಾರಾದರೂ ಅಡ್ಡು ಬರ್ತಾರೆ, ಕೆಲಸ ಸಮಯಕ್ಕೆ ತಕ್ಕಂತೆ ಆಗೋದಿಲ್ಲ. ನಾವು ಬೇರೆಯವರ ಬಿಹೇವಿಯರ್ಗೆ ಬಹಳ ಇಂಪಾರ್ಟೆನ್ಸ್ ಕೊಡ್ತೇವೆ. ನಾವು ಹೇಗೆ ಬೇರೆಯವರ ಜೊತೆಗೆ ಒಳ್ಳೆಯ ರೀತಿಯಿಂದ ನಡ್ಕೋತೀವಿ, ಅದೇ ಥರ ಅವರೂ ಕೂಡ ನಮ್ಮ ಕೂಡ ಬಿಹೇವ್ ಮಾಡಲಿ ಅಂತ ಎಕ್ಸ್ಪೆಕ್ಟ್ ಮಾಡ್ತೇವೆ. ಆದರೆ ಕೆಲವೊಂದು ವೇಳೆ ಆಗೋದೇ ಬೇರೆ. ಈಗ ಆಫೀಸ್ದಾಗ ಬಾಸ್ ನಮ್ಮ ಮಾಡಿದ ಕೆಲಸನ ಅಪ್ರಿಷಿಯೇಟ್ ಮಾಡೋಂಗಿಲ್ಲ, ಸಬಾರ್ಡಿನೇಟ್ ಒಮ್ಮೆಮ್ಮೆ ರಿಸ್ಪೆಕ್ಟ್ ಕೊಡೋದಿಲ್ಲ, ಮತ್ತು ಯಾರೋ ನನ್ನ ಮೇಲೆ ಕೋಪಿಸ್ಕೊಂಡು ಕೂಗಾಡ್ತಾರೆ. ಆವಾಗ ಡಿಸಪಾಯಿಂಟ್ ಆಗಿ ನಮ್ಮ ಮನಸ್ಸು ಕುಗ್ಗಿ ಹೋಗ್ತದೆ. ಇಂತಹ ಪರಿಸ್ಥಿತಿಯಲ್ಲಿ ಹೇಗೆ ಶಾಂತ ರೀತಿಯಿಂದ ಇರಬೇಕು? ಆಗ ನಿಮಗೆ ನೀವೇ ಒಂದು ಪ್ರಶ್ನೆ ಹಾಕಿಕೊಳ್ಳಿ, ಬೇರೆಯವ್ರ ಬಿಹೇವಿಯರ್ಕ ನಮ್ಮ ಮನಸ್ಸನ್ನು ಯಾಕೆ ಕೆಡಿಸ್ಕೊಳ್ಬೇಕು? ಇದು ವರ್ತ್ ಐತೇನಾ? ಈಗ ಅವ್ರ ಮನಸ್ಸು ಹೇಗೈತಿ ಮತ್ತು ಅವ್ರ ಸ್ವಭಾವ ಹೇಗೈತಿ ಅದರ ಪ್ರಕಾರ ಅವ್ರು ಬಿಹೇವ್ ಮಾಡ್ತಾರೆ. ಅದಕ್ಕೆ ನಮ್ಮ ಇಮೋಷನ್ದ ಚಾವಿ ಅವ್ರ ಕೈಯಾಗ ಕೊಡಬಾರ್ದು. ಕೊಟ್ಟು ಅಂದ್ರೆ ಸಿಚುವೇಶನ್ಗೆ ತಕ್ಕಂತೆ ನಮ್ಮ ಹ್ಯಾಪಿನೆಸ್ ಹೆಚ್ಚು ಕಡಿಮೆ ಆಗ್ತೈತಿ. ಇದಕ್ಕೆ ಒಂದು ಉದಾಹರಣೆ ಕೊಡ್ತೇನೆ. ಒಂದು ಕ್ಲಾಸ್ ನಡೀತಾ ಇರ್ತೈತಿ, ಮೂರು ವಿದ್ಯಾರ್ಥಿಗಳು ಗುಸು ಗುಸು ಮಾತಾಡ್ತಿರ್ತಾರೆ, ಅದರಿಂದ ಟೀಚರ್ಗೆ ಡಿಸ್ಟರ್ಬ್ ಆಗಿ ಅವ್ರ ಮ್ಯಾಲೆ ಕೋಪದಿಂದ ಕೂಗಾಡ್ತಾರೆ. ಒಬ್ಬ ವಿದ್ಯಾರ್ಥಿ ತನ್ನದ ತಪ್ಪು ಇದ್ದರೂ ಈ ಸರ್ ಯಾವಾಗಲೂ ಹಿಂಗೆ ಕೂಗಾಡ್ತಾರಿರ್ತಾರೆ, ಇದಕ್ಕೆ ಯಾಕೆ ತಲೆ ಕೆಡಿಸ್ಕೋಬೇಕಂತ ಹೇಳಿ ಸುಮ್ಮನೆ ಇದ್ದು ಬಿಡ್ತಾನೆ. ಎರಡನೇ ವಿದ್ಯಾರ್ಥಿ, ನಾ ಮಾಡಿದ್ದು ತಪ್ಪೈತಿ, ಅದಕ್ಕೆ ಸರ್ ಕೂಗಾಡಿದರು ಅಂತ ವಿಚಾರ ಮಾಡಿ ನೆಕ್ಸ್ಟ್ ಟೈಮ್ ಹೀಗೆ ಡಿಸ್ಟರ್ಬ್ ಮಾಡಬಾರ್ದು ಅಂತ ಡಿಸೈಡ್ ಮಾಡ್ತಾನೆ. ಆದರೆ ಮೂರನೇ ವಿದ್ಯಾರ್ಥಿ, ಸರ ನಮಗೆ ಎಲ್ಲರ ಮುಂದೆ ಯಾಕೆ ಇನ್ಸಲ್ಟ್ ಮಾಡಿದರು ಅಂತ ಮನಸ್ಸಿಗೆ ಹಚ್ಕೋತಾನೆ, ಕ್ಲಾಸ್ ತಪ್ಸ್ಲಾಕೆ ಶುರು ಮಾಡ್ತಾನೆ, ಕೊನೆಗೆ ಆ ವಿಷಯದಲ್ಲಿ ಫೇಲ್ ಆಗ್ತಾನೆ. ಈಗ ನೀವು ವಿಚಾರ ಮಾಡಿರಿ, ಮೂರೂ ವಿದ್ಯಾರ್ಥಿಗಳಿಗೆ ಸಿಚುವೇಶನ್ ಒಂದೇ ಇತ್ತು, ಆದರೆ ಅವರ ರಿಸ್ಪಾನ್ಸ್ ಬೇರೆ ಬೇರೆ ಇತ್ತು. ಅದು ಅವರ ಸ್ವಭಾವ ಇಮೋಷನ್ದ ಮೇಲೆ ಡಿಪೆಂಡ್ ಆಗಿತ್ತು. ಅದಕ್ಕೆ ನಾವು ನಮ್ಮ ಮನಸ್ಸನ್ನು ಟ್ರೈನ್ ಮಾಡಬೇಕಾಗ್ತೈತಿ. ಟ್ರೈನ್ ಮಾಡ್ದ ಹೋದರೆ ಪ್ರತಿಯೊಂದು ಸಿಚುವೇಶನ್ದಲ್ಲಿ ನಾವು ಏನೂ ವಿಚಾರ ಮಾಡದೆ ರಿಯಾಕ್ಟ್ ಮಾಡಲಿಕ್ಕೆ ಶುರು ಮಾಡ್ತೇವೆ. ಈಗ ನಿಮ್ಮ ಮುಂದೆ ಒಂದು ಸಿಚುವೇಶನ್ ಇಡ್ತಾನೆ, ನೀವು ಕಾರ್ ಡ್ರೈವ್ ಮಾಡ್ತಾ ಇರ್ತಾರೆ, ಸಡನ್ಲಿ ಇನ್ನೊಬ್ಬ ಕಾರ್ನ್ಯಾವ ನಿಮಗೆ ಅಡ್ಡ ಬರ್ತಾನೆ, ಸ್ವಲ್ಪದ್ರಲ್ಲೇ ಆಕ್ಸಿಡೆಂಟ್ ಆಗೋ ತಪ್ತೈತಿ. ಆವಾಗ ನಾವು ಆ ಕಾರ್ನವನ ಮ್ಯಾಲೆ ಸೀದಾ ಕೂಗಾಡ್ತೇವೆ. ಈಗ ನೀವು ವಿಚಾರ ಮಾಡಿರಿ, ಈ ಸಿಚುವೇಶನ್ದಾಗ ನಿಮ್ಮ ಇಮೋಷನ್ದ ಮ್ಯಾಲೆ ನಿಮ್ಮ ಕಂಟ್ರೋಲ್ ಇತ್ತ ಏನ? ಸ್ವಲ್ಪ ಹೊತ್ತಿನವರೆಗೆ ನಿಮ್ಮ ಮೈಂಡ್ ಡಿಸ್ಟರ್ಬ್ ಆಗ್ತೈತೆ. ಒಂದು ವೇಳೆ ನಿಮ್ಮ ಮನಸ್ಸಿನ ಮ್ಯಾಲೆ ನಿಮಗೆ ಕಂಟ್ರೋಲ್ ಇದ್ದರೆ ಆವಾಗ ಯಾಕೆ ಈ ಕಾರ್ನವ ನನಗೆ ಅಡ್ಡ ಬಂದ ಅಂತ ವಿಚಾರ ಮಾಡ್ತಾರೆ. ಅವನಿಗೆ ಏನಾದರೂ ಅರ್ಜೆಂಟ್ ಕೆಲಸ ಇರ್ಬೋದು, ಅಥವಾ ಯಾರನ್ನಾದರೂ ಹಾಸ್ಪಿಟಲ್ ಕರ್ಕೊಂಡು ಹೋಗ್ತಿರ್ಬೋದು ಅಂತ ತಿಳಿದು ಸುಮ್ಮನೆ ಆಗಿರ್ತಾರೆ. ಮತ್ತು ಆವಾಗ ನಮ್ಮ ಮೈಂಡ್ ಅಷ್ಟು ಡಿಸ್ಟರ್ಬ್ ಆಗಂಗಿಲ್ಲ. ಇದು ಹೇಳಲಿಕ್ಕೆ ಬಹಳ ಈಜಿ, ಆದರೆ ಪಾಲನೆ ಮಾಡಲಿಕ್ಕೆ ಬಹಳ ಕಷ್ಟ ಅಂತ ನಿಮಗೆ ಅನ್ನಿಸ್ತಾ ಇರ್ಬೋದು. ನಿಮ್ಮ ಅನಿಸಿಕೆ ನೂರಕ್ಕೆ ನೂರು ಸತ್ಯ ಇದೆ. ಯಾಕಂದರೆ ನಾವೆಲ್ಲರೂ ಪಾಸಿಟಿವ್ ವಿಚಾರಕ್ಕಿಂತ ನೆಗೆಟಿವ್ ವಿಚಾರದ ಪ್ರಭಾವಕ್ಕೆ ಹೆಚ್ಚು ಒಳಗಾಗ್ತವೆ. ಒಬ್ಬ ಅಮೇರಿಕನ್ ಪ್ರೊಫೆಸರ್ ಒಂದು ರಿಸರ್ಚ್ ಮಾಡ್ತಾ ಇದ್ದರು. ಅದರ ವಿಷಯ ಏನಂದರೆ, ಸೇಮ್ ಸಿಚುವೇಶನ್ದಾಗ ಎಷ್ಟು ಪರ್ಸೆಂಟೇಜ್ ಜನ ಪಾಸಿಟಿವ್ ಆಗಿ ವಿಚಾರ ಮಾಡ್ತಾರೋ ಮತ್ತು ಎಷ್ಟು ಪರ್ಸೆಂಟೇಜ್ ಜನ ನೆಗೆಟಿವ್ ಆಗಿ ವಿಚಾರ ಮಾಡ್ತಾರೋ. ನಿಮಗೆ ಡೆಫಿನೆಟ್ಲಿ ಇದರ ಆನ್ಸರ್ ಗೊತ್ತೈತಿ, ಹೆಚ್ಚು ಜನ ನೆಗೆಟಿವ್ ವಿಚಾರ ಮಾಡ್ತಾರೆ. ಆ ಪ್ರೊಫೆಸರ್ದ ರಿಸಲ್ಟ್ ಏನಂದರೆ, 91% ಜನ ನೆಗೆಟಿವ್ ವಿಚಾರದ ಪ್ರಭಾವಕ್ಕೆ ಒಳಗಾಗ್ತಾರೆ. ನಾ ಇನ್ನೊಮ್ಮೆ ರಿಪೀಟ್ ಮಾಡ್ತೇನೆ ರೀ, 91% ಜನ ನೆಗೆಟಿವ್ ವಿಚಾರದ ಪ್ರಭಾವಕ್ಕೆ ಒಳಗಾಗ್ತಾರೆ, ಮತ್ತು ಕೇವಲ 9% ಜನ ಪಾಸಿಟಿವ್ ವಿಚಾರದ ಪ್ರಭಾವಕ್ಕೆ ಒಳಗಾಗ್ತಾರೆ. ಆ ಪ್ರೊಫೆಸರ್ ತಮ್ಮ ರಿಸರ್ಚನ್ನು ಅಲ್ಲಿಗೆ ಮುಗಿಸಲಿಲ್ಲ ರೀ, ಅವರು ಅದನ್ನು ಹಾಗೆ ಮುಂದುವರಿಸಿದರು. ಜೀವನದಲ್ಲಿ ಏನಾದರೂ ಸಾಧಿಸಿ ಮುಂದೆ ಬಂದವರು ಯಾವ ಗ್ರೂಪಿಗೆ ಸೇರಿದ್ದಾರೆ ಅಂತ ಮಾಡಲಿಕ್ಕೆ ಚಾಲು ಮಾಡಿದರು. ಈ ಮುಂದುವರಿದ ಜನ ಪಾಸಿಟಿವ್ ಥಿಂಕ್ ಮಾಡು ಗ್ರೂಪಿಗೆ ಸೇರಿದ್ದರು. 100% ಮುಂದುವರಿದ ಜನ ಪಾಸಿಟಿವ್ ಥಿಂಕ್ ಮಾಡು ಗ್ರೂಪಿಗೆ ಸೇರಿದರು. ನೆಗೆಟಿವ್ ವಿಚಾರ ಮಾಡೋ ಗ್ರೂಪಿಗೆ ಯಾರೂ ಸೇರಿರಲಿಲ್ಲ. ಆದ್ದರಿಂದ ನಿಮಗೆ ಹ್ಯಾಪಿನೆಸ್ಸ ಸಂತೋಷ ಬೇಕಂದರೆ ಮೈಂಡ್ ಕಂಟ್ರೋಲ್ ಅಂದರೆ ನಿಮ್ಮ ವಿಚಾರಗಳನ್ನು ಕಂಟ್ರೋಲ್ ಮಾಡಲಿಕ್ಕೆ ಕಲಿಯಲೇಬೇಕು. ನಮ್ಮ ಸಂತೋಷ ಒಳಗಿನಿಂದ ಬರಬೇಕು ಅಂದರೆ ಅದು ಶಾಶ್ವತ ಆಗಿ ಉಳಿತೈತೆ. ಇದಕ್ಕೆ ಒಂದು ಎಕ್ಸಾಂಪಲ್ ನೋಡೋಣ. ಒಂದು ಗಿಡ ಅದರ ಬೇರುಗಳು ಆಳದೊಳಗೆ ಹೋಗಿ ಗಟ್ಟಿ ಆಗಿರ್ತಾವೆ. ಆಗ ಗಾಳಿ ಎಷ್ಟು ಜೋರಿಸೆ ಬೀಸಿದರೂ ಟೊಂಗಿಗಳ ಅಳಗಾಡ್ತಾವೆ ಹೊರತು ಗಿಡ ಬೀಳುವುದಿಲ್ಲ. ಯಾಕಂದರೆ ಅದರ ಬೇರುಗಳು ಗಟ್ಟಿಯಾಗಿರ್ತಾವೆ. ಅದೇ ಥರ ನಮ್ಮ ಸಂತೋಷ ಒಳಗಿನಿಂದ ಬಂದಿತ್ತಂದ್ರೆ ಅದು ಶಾಶ್ವತ ಉಳಿತೈತಿ, ಸಿಚುವೇಶನ್ಗೆ ತಕ್ಕಂತೆ ಬದಲಾಗೋದಿಲ್ಲ. ಇಲ್ಲಿವರೆಗೆ ನಾವು ನಮ್ಮ ಕೂಡ ಒಂದಾಗಿ ಹೇಗೆ ಸಂತೋಷದಿಂದ ಇರಬೇಕು ಮತ್ತು ನಮ್ಮ ವಿಚಾರಗಳನ್ನ ಹೆಂಗೆ ಕಂಟ್ರೋಲ್ ಮಾಡಬೇಕು ಅನ್ನೋದನ್ನು ನೋಡಿದ್ದೀವಿ. ಈಗ ನಾವು ಎರಡನೇ ಇದನ್ನು ನೋಡೋಣ, ಸಮಾಜದ ಕೂಡ ಒಂದಾಗಿ ಹೇಗೆ ಆನಂದದಿಂದ ಇರಬಹುದು ಅನ್ನೋದನ್ನು ನೋಡೋಣ. ಸಮಾಜದ ಕೂಡ ನಾವು ಒಂದು ಆಗಬೇಕು ಅಂದರೆ ಸೇವೆ ಮಾಡೋದರಿಂದ ಒಂದಾಗಬಾರ್ದು, ಏನಾದರೂ ಸಮಾಜಕ್ಕೆ ಕೊಡುವುದರಿಂದ ಒಂದಾಗಬಹುದು, ಅಥವಾ ಸಮಾಜಕ್ಕೆ ಉಪಯೋಗ ಆಗುವಂತೆ ನಡೆದುಕೊಂಡ ಒಂದಾಗಬಹುದು. ಇದರಿಂದ ಸಿಗುವ ಆನಂದವೇ ಬೇರೆ. ಉದಾಹರಣೆಗೆ ನೀವು ಒಂದು ಒರಫನೇಜಿಗೆ ಹೋಗಿ, ಅಲ್ಲಿಯ ಮಕ್ಕಳಿಗೆ ಒಂದು ಚಲೋ ಊಟ ಮಾಡಿಸ್ರಿ. ಅವರ ಮುಖ ನೋಡ್ರಿ ನೀವು, ಅವ್ರು ಎಷ್ಟು ಖುಷಿಯಿಂದ ನಿಮ್ಮ ಕಡೆ ನೋಡ್ತಾರೆ. ಅವರ ಬಾಯಿಯಿಂದ ನಿಮಗೆ ಏನು ಹೇಳದೆ ಹೋದರೂ ತಮ್ಮ ಸಂತೋಷದಿಂದ ನಿಮಗೆ ಕೃತಜ್ಞತೆಯನ್ನು ಅರ್ಪಿಸ್ತಾರೆ. ಆ ಖುಷಿ ನಮ್ಮ ಸಂತೋಷವನ್ನು ಎಷ್ಟೋ ಪಟ್ಟು ಹೆಚ್ಚು ಮಾಡ್ತೈತಿ. ನೀವು ಇನ್ನೊಂದು ಎಕ್ಸಾಂಪಲ್ ಕೊಡ್ತಾನು, ನೀವು ಒಂದು ವೃದ್ಧಾಶ್ರಮಕ್ಕೆ ಹೋಗ್ರಿ, ಅವ್ರಿಗೂ ಕೂಡ ಒಳ್ಳೆಯ ಊಟ ಮಾಡಿಸ್ರಿ, ಅವ್ರು ಕೂಡ ನೀವು ಊಟ ಮಾಡಿ, ಊಟ ಆದ ನಂತರ ಅವ್ರ ಸುಖ ದುಃಖಗಳನ್ನು ಕೇಳ್ರಿ, ಸಾಂತ್ವನ ಹೇಳ್ರಿ. ಆಗ ಅವರ ನಿಮ್ಮನ್ನು ತುಂಬಿ ಬಂದ ಮನಸ್ಸಿನಿಂದ ಹಾರೈಸ್ತಾರೆ. ಆಗ ಭಗವಂತನ ನಮ್ಮನ್ನು ಆಶೀರ್ವಾದ ಮಾಡಕ್ಕೆ ಇಲ್ಲೇ ಮಾಡ್ತಾ ಇದ್ದಾನಂತ ಅನ್ನಿಸ್ತದೆ. ಈ ಥರ ಬೇರೆ ಬೇರೆ ಥರದಿಂದ ಸಮಾಜಕ್ಕೆ ಉಪಯೋಗ ಆಗುವುದು ನಮ್ಮ ಸಂತೋಷವನ್ನು ಹೆಚ್ಚಿಸಿಕೊಳ್ಳಬಹುದು. ಈಗ ಈ ಕಾರ್ಯಕ್ರಮವನ್ನು ಕೇಳುಗರೆಲ್ಲರಿಗೂ ಒಂದು ಪ್ರಶ್ನೆ ಕೇಳ್ತೇನೆ. ನೀವು ಚಿಕ್ಕವರಿದ್ದಾಗ ನಿಮ್ಮ ತಂದೆ ತಾಯಿ ನಿಮ್ಮನ್ನು ಪ್ರೀತಿ ಮಾಡ್ತಾ ಇದ್ರೋ ಇಲ್ಲೋ, ನಿಮ್ಮನ್ನು ಕಷ್ಟಪಟ್ಟು ಓದಿಸ್ತಾ ಇದ್ರೋ ಇಲ್ಲೋ, ಅಷ್ಟೆಲ್ಲ ಮಾಡಿದ ತಂದೆ ತಾಯಿಗಳನ್ನು ಈಗ ಎಷ್ಟು ಜನ ಬೆಳಿಗ್ಗೆ ಎದ್ದು ಕೂಡಲೇ ನೆನೆಸ್ತಾರೆ. ನಾವು ಶಾಲೆ ಕಲಿಯುವಾಗ ಎಷ್ಟೋ ಫ್ರೆಂಡ್ಸ್ ನಮಗೆ ಸಹಾಯ ಮಾಡಿರ್ತಾರೆ, ಅದನ್ನು ನೆನಪಿನಾಗಿ ಇಟ್ಟುಕೊಂಡು ಎಷ್ಟು ಜನ ಅವರಿಗೆ ಧನ್ಯವಾದಗಳನ್ನು ಹೇಳ್ತಾರೆ. ಇದೆಲ್ಲ ಬಿಡ್ರಿ, ಈ ಜೀವನವನ್ನು ನಡೆಸುವಾಗ ಭಗವಂತ ನಮಗೆ ಹೆಜ್ಜೆ ಹೆಜ್ಜೆಗೂ ಸಹಾಯ ಮಾಡ್ತಾನೆ. ಅವನಿಗೆ ಎಷ್ಟು ಜನ ಧನ್ಯವಾದ ಹೇಳ್ತಾರೆ. ನೀವು ನಿಮಗೆ ಸಹಾಯ ಮಾಡಿದ ಎಲ್ಲರೂ ಧನ್ಯವಾದವನ್ನು ಹೇಳಿ ಅವರು ಕೂಡ ಪ್ರೀತಿಯಿಂದ ಮಾತನಾಡಿದರೆ ಅವರ ಮನಸ್ಸು ಬಿಚ್ಚಿ ನಿಮ್ಮನ್ನು ಹಾರೈಸ್ತಾರೆ ಮತ್ತು ನಿಮ್ಮ ಏಳಿಗೆಯನ್ನು ಬಯಸ್ತಾರೆ. ಇದಕ್ಕಿಂತ ಹೆಚ್ಚಿನದು ಏನು ಬೇಕು? ಈಗ ನನಗೆ ನೆನಪಿಗೆ ಬಂದ ಎರಡು ನಡೆದ ಘಟನೆಗಳನ್ನು ಹೇಳ್ತೇನೆ. ಬೆಳಗಾವಿಯಲ್ಲಿ ಒಂದು ಆರ್ಗನೈಸೇಷನ್ ಇದೆ, ಅದು ಫಿಸಿಕಲಿ ಚಾಲೆಂಜ್ಡ್ ಮಕ್ಕಳಿಗೆ ಎಜುಕೇಷನ್ ಕೊಟ್ಟು ಅವರು ತಮ್ಮ ಕಾಲ ಮೇಲೆ ತಾವ ನಿಂತ್ಕೊಂಡು ಜೀವನ ನಡೆಸೋ ಹಾಗೆ ತಯಾರು ಮಾಡ್ತಾರೆ. ಒಮ್ಮೆ ಅಲ್ಲಿ ಹೋದಾಗ ಅರುಣ್ ಕುಮಾರ್ ಸರ್ ನನಗೆ ಒಂದು ಮಾತು ಕೇಳಿದರು, ಸರ್ ಮಳೆಗಾಲದಾಗ ಮತ್ತು ಚಳಿಗಾಲದಾಗ ಮಕ್ಕಳು ಚಳಿ ಆಗತೈತೆ ಅಂತ ಹೇಳಿ ಎರಡು ಮೂರು ದಿವಸ ಸ್ನಾನ ಮಾಡೋದಿಲ್ಲರಿ, ನೀವೇನಾದರೂ ಸಹಾಯ ಮಾಡಬಹುದಾ? ನಾನು ಮತ್ತು ನಮ್ಮ ಕಲೀಗ್ ಕರ್ನಲ್ ಮಾರನ್ ಬಸರಿ ಸರ್ ಇಬ್ಬರೂ ಕೂಡಿ ಎರಡು ಗೀಜರ್ ಕೊಡಿಸ್ತೇವೆ ಅಂತ ಹೇಳಿದ ಕೂಡಲೇ ಎಲ್ಲ ಮಕ್ಕಳು ಬಂದು ನಮ್ಮನ್ನು ಗಟ್ಟಿಯಾಗಿ ಹಿಡ್ಕೊಂಡು ಥ್ಯಾಂಕ್ ಯು ವೆರಿ ಮಚ್ ಸರ್ ಅಂತ ಹೇಳಿ ತಮ್ಮ ಕೃತಜ್ಞತೆಯನ್ನು ಅರ್ಪಿಸಿದರು. ಆವಾಗ ಆ ಮಕ್ಕಳ ಮುಖ ನೋಡಬೇಕು, ಇಷ್ಟು ಸಣ್ಣ ಸಹಾಯಕ್ಕೂ ಕೂಡ ಎಷ್ಟು ಖುಷಿ ಪಡ್ತಾರಂತೇಳಿ. ಈಗ ಇನ್ನೊಂದು ಹೇಳುವ ನೈಜ ಘಟನೆಯನ್ನು ಕೇಳಿದ ನಂತರ ನೀವು ಡೆಫಿನೆಟ್ಲಿ ಭಾವುಕರಾಗುತ್ತೀರಿ ಮತ್ತು ಆನಂದ ಬಾಷ್ಪ ನಿಮ್ಮ ಕಣ್ಣುಗಳಿಂದ ಹರಿತು. ಒಂದು ದಿನ ಅರುಣ್ ಕುಮಾರ್ ಸರ್ ನನಗೆ ಫೋನ್ ಮಾಡಿದರು, ಸರ್ ನಮ್ಮಲ್ಲಿ 35 ಹೈಪರ್ ಆಕ್ಟಿವ್ ಚಿಲ್ಡ್ರನ್ ಇದ್ದಾರೆ, ಅವರಿಗೆ ಏನಾದರೂ ಧ್ಯಾನವನ್ನು ಮಾಡೋಕ್ಕೆ ಕಲಿಸ್ರಿ, ಅವರು ಸ್ವಲ್ಪ ಶಾಂತ ಆಗುವ ಹಾಗೆ ಮಾಡ್ಬೋದು ಅಂತ ಕೇಳಿದರು. ನಾನು ಮತ್ತು ನನ್ನ ಪತ್ನಿ ಮಂಜುಳಾ ಇಬ್ಬರೂ ಕೂಡಿ ವಿಚಾರ ಮಾಡಿದೆವು, ಈ ಹೈಪರ್ ಆಕ್ಟಿವ್ ಚಿಲ್ಡ್ರನ್ಗೆ ಹೇಗೆ ಮೆಡಿಟೇಷನ್ ಕಲಿಸೋದು, ಅವರು ಒಂದು ಮಿನಿಟ್ ಕೂಡ ಶಾಂತ ರೀತಿಯಿಂದ ಕುಳಿತುಕೊಳ್ಳುವುದಿಲ್ಲ, ಏನಾದರೂ ಮಾಡ್ತಾ ಇರ್ತಾರೋ. ಆದರೂ ನಾವಿಬ್ಬರು ಅರುಣ್ ಕುಮಾರ್ ಸರ್ ಅವರಿಗೆ ಮಾತಾಡಿ ಅವ್ರ ಸ್ಕೂಲ್ಗೆ ಹೋದೆವು. ಮೊದಲನೇ ದಿನ ಆ ಮಕ್ಕಳಿಗೆ ಬರೀ ಒಂದು ಸ್ಟೋರಿ ಹೇಳಿದ್ವಿ ಮತ್ತು ಪ್ರಾರ್ಥನೆ ಮಾಡೋಕ್ಕೆ ಕಲಿಸಿದೆ, ಇಲ್ಲಿ ಮೆಡಿಟೇಷನದ್ದು ಏನು ಮಾಡಲಿಕ್ಕೆ ಕಲಿಸಲಿಲ್ಲ, ಬರೇ ಒಂದು ಮೋಟಿವೇಶ್ನಲ್ ಸ್ಟೋರಿ ಹೇಳಿದ್ದು ಮತ್ತು ಪ್ರಾರ್ಥನೆ ಮಾಡಲಿಕ್ಕೆ ಕಲಿಸಿದ್ದು. ಅವಾಗ ನಾವು ವಾರಕ್ಕೆ ಒಂದೇ ಕ್ಲಾಸ್ ತೊಗೋತಿದ್ದು, ಸೋಮವಾರ ದಿವಸ ಬೆಳಗ್ಗೆ 10-11. ಆಮೇಲೆ ಮರನೇ ವಾರ ಹೋದಾಗ ಅವರಿಗೆ ಅಫರ್ಮೇಷನ್ ಮಾಡಲಿಕ್ಕೆ ಕಲಿಸಿದೆ. ಅಂದರೆ ಅಫರ್ಮೇಷನ್ ಅಂತಂದರೆ ಅವರಿಗೆ ನಾನು ಆರೋಗ್ಯದಿಂದ ಇದ್ದೇನೆ, ನಾನು ಸಂತೋಷದಿಂದ ಇದ್ದೇನೆ, ಹಿಂಗೆ ರಿಪೀಟ್ ಮಾಡ್ಕೋತಾ ಮನಸ್ಸಿನಲ್ಲಿ ರಿಪೀಟ್ ಮಾಡ್ಕೋತಾ ಇರಬೇಕಂತೇಳಿ. ಹೀಗೆ ಮಾಡೋದ್ರಿಂದ ಹೀಗೆ 3-4 ವಾರ ಅವರಿಗೆ ಸ್ಟೋರಿ ಹೇಳೋದು, ಪ್ರಾರ್ಥನೆ ಮಾಡಿಸೋದು, ಅಫರ್ಮೇಷನ್ ಮಾಡಿಸೋದು, ಇವನ್ ವಿಜುಲೈಸೇಷನ್ ಮಾಡೋದನ್ನು ಪ್ರಾಕ್ಟೀಸ್ ಮಾಡಿಸಿದೆ. 4 ವಾರ ಆದ ನಂತರ ಆ ಮಕ್ಕಳ ಸಂತೋಷದಿಂದ ನಮ್ಮ ಕ್ಲಾಸ್ ಮತ್ತು ಮುಂದೆ ಯಾವಾಗ ಬರ್ತೈತೆ ಅಂತ ಹಾದಿ ಕಾಯ್ಲಿಕ್ಕೆ ಶುರು ಮಾಡಿದರು. ಇದನ್ನು ಸರನ್ನು ನಮಗೆ ಹೇಳಿದರು, ನಿಮ್ಮ ಹಾದಿ ಕಾಯಕತ್ತಾರೆ ನೋಡ್ರಿ ಇವರು ಅಂತೇಳಿ. 3 ತಿಂಗಳು ಆದ ನಂತರ ಅಲ್ಲೇ ಇಂಟರ್ನ್ಯಾಷನಲ್ ಯೋಗ ಡೇ ದಿವಸ ಅರುಣ್ ಕುಮಾರ್ ಸರ್ ಅಗೇನ್ ನಮ್ಮನ್ನು ಏನಾದರೂ ಪ್ರೋಗ್ರಾಮ್ ಕೊಡಿ ಅಂತಂದರು. ಅಲ್ಲಿ 1.5 ತಾಸಿನ ಪ್ರೋಗ್ರಾಮ್ ಮಾಡಿದರೆ ಎಲ್ಲ ಮಕ್ಕಳು ಶಾಂತರಿಂದ ಕುಳಿತುಕೊಂಡು ಇದನ್ನು ಕೇಳಿದ್ರಿ. 1 ಮಿನಿಟ್ ಸುಮ್ ಕುಂಡ್ರಲ್ದವ್ರ 1.5 ತಾಸು ಕುತ್ಕೊಂಡು ಕೇಳಿದ್ರು. ಇದಕ್ಕೆ ಹೇಳ್ತಾರೆ ಪವರ್ ಆಫ್ ಯೋಗ ಅಂದರೆ, ಇಲ್ಲಿ ನಾವು ಯೋಗ ಅಂದರೆ ಪರ್ಟಿಕ್ಯುಲರ್ಲಿ ಅವರಿಗೆ ಅಫರ್ಮೇಷನ್, ಪ್ರೇಯರ್, ವಿಜುಲೈಸೇಷನ್ ಇದ್ರ ಮೇಲೆ ಕಾನ್ಸಂಟ್ರೇಷನ್ ಮಾಡಿದ್ದು. ಕೇಳುಗರೆ, ಹೀಗೆ ನಾನು ಹೇಳ್ಕೊತ ಹೋದರೆ ಇನ್ಫಾರ್ಮೇಷನ್ಗೆ ಏನೂ ಕಡಿಮೆ ಇಲ್ಲ, ಏನು ಬೇಕಾಗಿದೆ ಅಂದರೆ ಟ್ರಾನ್ಸ್ಫಾರ್ಮೇಷನ್. ಎಲ್ಲರಿಗೂ ಧನ್ಯವಾದಗಳು.
0: ಇದುವರೆಗೂ ಪ್ರಸಾರವಾಯಿತು ಅಂತಾರಾಷ್ಟ್ರೀಯ ಯೋಗ ದಿನಾಚರಣೆಯ ಅಂಗವಾಗಿ ಸರಣಿ ಜಾಗೃತಿ ಕಾರ್ಯಕ್ರಮ. ಕಾರ್ಯಕ್ರಮದಲ್ಲಿ ಯೋಗದ ಮಹತ್ವದ ಕುರಿತು ಮಾಹಿತಿಯನ್ನ ಹಂಚಿಕೊಂಡವರು ಬೆಳಗಾವಿಯ ಯೋಗದಾತ್ ಸತ್ಸಂಗ ಸೊಸೈಟಿಯ ಸದಸ್ಯರಾದಂತಹ ಶ್ರೀ ಶಶಿಕಾಂತ್ ಚುನಮುರಿಯವರು. ಹೀಗೆ ಕೇಳ್ತಾ ಇರಿ ಇದು ಕೆಯಲ್ಲಿ ವೇಣುಧ್ವನಿ 90.4 FM. ನಮಸ್ಕಾರ.

KLE ಫಾರ್ಮಸಿ ಕಾಲೇಜು ಬೆಳಗಾವಿ 2026-27 ಪ್ರವೇಶಗಳು ಪ್ರಾರಂಭ. ವಿಮಾನ ನಿಲ್ದಾಣ ರಸ್ತೆ ಬಸವನ್ ಕುರ್ಚಿ ಬೆಳಗಾವಿಯಲ್ಲಿರುವ ಅತ್ಯಾಧುನಿಕ ಸೌಲಭ್ಯವುಳ್ಳ ಹೊಸ ಕ್ಯಾಂಪಸ್ ಗೆ ಕಾಲೇಜ್ ಸ್ಥಳಾಂತರಗೊಂಡಿದೆ. ವಿವಿಧ ಕೋರ್ಸ್ಗಳು ಬಿಫಾರ್ಮ್, ಫಾರ್ಮ್ ಡಿ, ಎಂ ಫಾರ್ಮ್ ಮತ್ತು PhD ಸೇರಿದಂತೆ ಫಾರ್ಮಸಿ ಕ್ಷೇತ್ರದಲ್ಲಿ ಉನ್ನತ ಶಿಕ್ಷಣ ಪಡೆಯಲು ಸುವರ್ಣ ಅವಕಾಶ. ಕಾಲೇಜಿನ ಪ್ರಮುಖ ವಿಶೇಷತೆಗಳು: 100+ ವರ್ಷಗಳ ಶೈಕ್ಷಣಿಕ ಇತಿಹಾಸ ಮತ್ತು ಅನುಭವ, ವಿಶ್ವದಾದ್ಯಂತ 3,000+ ಹಳೆಯ ವಿದ್ಯಾರ್ಥಿಗಳ ಬಲಿಷ್ಠ ನೆಟ್ವರ್ಕ್, ಬೆಳಗಾವಿಯ ಏರ್ಪೋರ್ಟ್ ರಸ್ತೆಯಲ್ಲಿರುವ ಸುಸಜ್ಜಿತ ಹಾಗೂ ಅತ್ಯಾಧುನಿಕವಾದ ಹೊಸ ಆವರಣ, ಔಟ್ಕಮ್ ಬೇಸ್ಡ್ ಎಜುಕೇಶನ್, ಫಲಿತಾಂಶ ಆಧಾರಿತ ಶಿಕ್ಷಣ ಪದ್ಧತಿ, ಅಡ್ವಾನ್ಸ್ ಡಿಜಿಟಲ್ ಲರ್ನಿಂಗ್ ಎಕೋಸಿಸ್ಟಮ್, ಜಾಗತಿಕ ಮಟ್ಟದ ಗ್ರಂಥಾಲಯ, ವಿಶ್ವ ದರ್ಜೆಯ ಪುಸ್ತಕ ಮತ್ತು ಮಾಹಿತಿ ಕೇಂದ್ರ, ಪ್ರಾಯೋಗಿಕ ತರಬೇತಿ ಸೌಲಭ್ಯ, ಆಧುನಿಕ ವಿದ್ಯಾರ್ಥಿ ನಿಲಯಗಳು ಮತ್ತು ಕ್ರೀಡಾ ಮೂಲ ಸೌಕರ್ಯಗಳು, ನ್ಯಾಕ್ A+ ಗ್ರೇಡ್ ಮತ್ತು NIRF ಶ್ರೇಯಾಂಕ ಹೊಂದಿರುವ ಪ್ರತಿಷ್ಠಿತ ಸಂಸ್ಥೆಯಲ್ಲಿ ಗುಣಮಟ್ಟದ ಶಿಕ್ಷಣ ಮತ್ತು ಉದ್ಯೋಗ ಅವಕಾಶಕ್ಕೆ ಆದ್ಯತೆ. ಹೆಚ್ಚಿನ ಮಾಹಿತಿಗಾಗಿ ಕರೆ ಮಾಡಿ ದೂರವಾಣಿ ಸಂಖ್ಯೆ 08312471399, ಮೊಬೈಲ್ ಸಂಖ್ಯೆ 9740639702, ವೆಬ್ಸೈಟ್ www.kleefarm.edu.

ಮನದ ಭಾವ ತಿಳಿಯಲು ಬೇಕಿಲ್ಲ ಮಾತುಗಳ ತೋರಣ, ಮನದ ಪ್ರೀತಿಯ ತಿಳಿಯಲು ಸಾಕು ಮೆಲ್ಲುಸಿರಿನ ಸವಿಗಾನ. ಕೆಎಲ್ಇ ವೇಣುಧ್ವನಿಯ 90.4 ತರಂಗಗಳಲ್ಲಿ ನೀವು ಕೇಳ್ತಾ ಇದ್ದೀರಾ ಮೆಲ್ಲುಸಿರೆ ಸವಿಗಾನ ಕಾರ್ಯಕ್ರಮ. ಕಾರ್ಯಕ್ರಮದ ಆರಂಭದ ಗೀತೆ ಕಿಟ್ಟು ಪುಟ್ಟು ಚಿತ್ರದ ಗೀತೆ ಇದು. 1977 ತೆರೆ ಕಂಡಂತಹ ಈ ಚಿತ್ರಕ್ಕೆ ರಾಜನ್ ನಾಗೇಂದ್ರ ಸಂಗೀತವನ್ನು ನೀಡಿದ್ದಾರೆ. ಎಸ್ ಪಿ ಬಾಲಸುಬ್ರಹ್ಮಣ್ಯಂ ಹಾಗೂ ಎಸ್ ಜಾನಕಿ ಅವರ ಧ್ವನಿಯಲ್ಲಿ ಮಾತೊಂದು ಹೇಳುವೆ, ಹತ್ತಿರ ಹತ್ತಿರ ಬಾ, ಮುತ್ತೊಂದ ತಂದಿರುವೆ, ಮೆತ್ತಗೆ ಮೆತ್ತಗೆ ಬಾ.

ಕೆಎಲ್ಲಿ ವೇಣುಧ್ವನಿಯ ಮೆಲ್ಲುಸಿರೆ ಸವಿಗಾನ ಕಾರ್ಯಕ್ರಮದ ಮುಂದಿನ ಗೀತೆ ಶ್ರೀನಾಥ್ ಶಂಕರನಾಗ್ ದ್ವಾರಕೀಶ್ ಮಂಜುಳಾ ಪದ್ಮಪ್ರಿಯ ಮುಖ್ಯ ಪಾತ್ರದಲ್ಲಿ ಅಭಿನಯಿಸಿರುವಂತಹ ಪ್ರೀತಿ ಮಾಡು ತಮಾಷೆ ನೋಡು ಚಿತ್ರದ ಗೀತೆ ಇದು. ಮನಸ್ಸು ಮನಸ್ಸು ಒಂದಾದರೆ ಬಾಳೆ ಹೊನ್ನಿನ ತಾವರೆ.

0: KLE Society's Dr. Prabhakar Kore Super Speciality Hospital. Cure for all health-related problems. Experienced doctors and ultra-modern facilities ke saath. KLE Society's Dr. Prabhakar Kore Super Speciality Hospital and Medical Research Center. Nehru Nagar, Belagavi. Call
1: 08312473777. ಮೆಲ್ಲುಸಿರೆ ಸವಿಗಾನ ಕಾರ್ಯಕ್ರಮದ ಮುಂದಿನ ಗೀತೆ ಸುಪ್ರಭಾತ ಚಿತ್ರದ ಗೀತೆ ಇದು.

ವಿಷ್ಣುವರ್ಧನ್ ಸುವಾಸಿನಿ ಅಭಿನಯದ 1988 ತೆರೆ ಕಂಡಂತಹ ಈ ಚಿತ್ರಕ್ಕೆ ರಾಜನ್ ನಾಗೇಂದ್ರ ಅವರು ಸಂಗೀತವನ್ನ ನೀಡಿದ್ದಾರೆ. ನನ್ನ ಹಾಡು ನನ್ನದು, ನನ್ನ ರಾಗ ನನ್ನದು, ನನ್ನ ತಾಳ ನನ್ನದು.

ನೂರು ಜನರು ಬಂದರು, ನೂರು ಜನರು ಹೋದರು, ನನಗೆ ನಾನೇ

ಕೇಳಿ ವೇಣುಧ್ವನಿಯ ಮೆಲ್ಲುಸಿರೆ ಸವಿಗಾನ ಕಾರ್ಯಕ್ರಮದ ಮುಂದಿನ ಗೀತೆ ಸುಖ ಸಂಸಾರಕ್ಕೆ 12 ಸೂತ್ರಗಳು ಚಿತ್ರದ ಗೀತೆ. ಇದು ಅನಂತ್ನಾಗ್ ಗಾಯತ್ರಿ ಅಭಿನಯದ ಚಿತ್ರವಿದು. ನನ್ನ ಮರೆಯದಿರು, ನನ್ನ ತೊರೆಯದಿರು.

ಮೆಲ್ಲುಸಿರೆ ಸವಿಗಾನ ನೀವು ಕೇಳ್ತಾ ಇದ್ದೀರಾ ಕೆಎಲ್ಇ ವೇಣುಧ್ವನಿ 90.4 ಎಫ್ಎಂ ಕಾರ್ಯಕ್ರಮದಲ್ಲಿ ಈಗ ಕೇಳಿ ಈ ಒಂದು ಗೀತೆಯನ್ನ. 1976 ತೆರೆ ಕಂಡ ನಾನಿನ್ನ ಮರೆಯಲಾರೆ ಚಿತ್ರದ ನನ್ನಾಸೆಯ ಹೂವೆ ಬೆಳದಿಂಗಳ ಚಲುವೆ

ಕೇಳಿ ವೇಣುಧ್ವನಿಯ ಮೆಲ್ಲುಸಿರೆ ಸವಿಗಾನ ಕಾರ್ಯಕ್ರಮದ ಮುಂದಿನ ಗೀತೆ ಗುಣ ನೋಡಿ ಹೆಣ್ಣು ಕೊಡು ಚಿತ್ರದ ಗೀತೆ ಇದು. ನೀ ಇರಲು ಜೊತೆಯಲ್ಲಿ ಬಾಳೆಲ್ಲ ಹಸಿರಾದಂತೆ

ನೀವು ಕೇಳ್ತಾ ಇದ್ದೀರಾ ಕೆಎಲ್ಇ ವೇಣುಧ್ವನಿ 90.4 FM. ಕಾರ್ಯಕ್ರಮವಿದು ಮೆಲ್ಲುಸಿರೆ ಸವಿಗಾನ. ವಿಜಯ ನಾರಸಿಂಹ ಸಾಹಿತ್ಯವಿರುವಂತಹ ವಿಜಯ್ ಭಾಸ್ಕರ್ ಸಂಗೀತ ನಿರ್ದೇಶನದ SP ಬಾಲಸುಬ್ರಹ್ಮಣ್ಯಂ ಅವರ ಧ್ವನಿಯಲ್ಲಿ ಮಾನಸ ಸರೋವರ ಚಿತ್ರದ ಗೀತೆ ನೀನೇ ಸಾಕಿದ ಗಿಣಿ ನಿನ್ನ ಮುದ್ದಿನ ಗಿಣಿ.

ಧ್ವನಿಯ ಮೆಲ್ಲುಸಿರೆ ಸವಿಗಾನ ಕಾರ್ಯಕ್ರಮದ ಮುಂದಿನ ಗೀತೆ ಸಿಂಗಾಪುರದಲ್ಲಿ ರಾಜಾ ಕುಳ್ಳ ಚಿತ್ರದ ಗೀತೆ ಇದು. ವಿಷ್ಣುವರ್ಧನ್ ಮಂಜುಳಾ ಅಭಿನಯದ ಈ ಗೀತೆಗೆ ಧ್ವನಿಯಾಗಿದ್ದಾರೆ ಎಸ್ಪಿ ಬಾಲಸುಬ್ರಹ್ಮಣ್ಯಂ ಹಾಗೂ ಎಸ್ ಜಾನಕಿಯವರು. ನಿನ್ನೆ ನಿನ್ನೆಗೆ, ನಾಳೆ ನಾಳೆಗೆ, ಇಂದು ನಮ್ಮದೇ ಚಿಂತೆ ಏತಕ್ಕೆ.

0: ನಮ್ಮದೇ ಚಿಂತೆ.
1: ಇದುವರೆಗೆ ನೀವು ಕೇಳಿದ್ರಿ ವೇಣುಧ್ವನಿ 90.4 FM. ಇದು KLE ಕನಸು. ಇಲ್ಲಿಗೆ ಮುಕ್ತಾಯವಾಯಿತು ನಮ್ಮ ಪ್ರಸಾರ. ಮತ್ತೆ ನಾವು ನಿಮ್ಮನ್ನ ಭೇಟಿಯಾಗ್ತೇವೆ ನಾಳೆ ಬೆಳಿಗ್ಗೆ ವೈವಿಧ್ಯಮಯ ಕಾರ್ಯಕ್ರಮಗಳೊಂದಿಗೆ ಬೆಳಗಿನ 6 ಗಂಟೆಗೆ. ನಮಸ್ಕಾರ.

0: ಕೇಲಿ ಶತಮಾನೋತ್ಸವ ಚಾರಿಟೇಬಲ್ ಹಾಸ್ಪಿಟಲ್ ಆಣಿ ವೈದ್ಯಕೀಯ ಸಂಶೋಧನ ಕೇಂದ್ರ ಯಳೂರ್ ರೋಡ್,
1: ಅತ್ಯಾಧುನಿಕ ಚಿಕಿತ್ಸಾ ಅಲ್ಪ ದರಮಧ್ಯೆ,
0: ಬಿಪಿಎಲ್ ಕಾರ್ಡ್ ಧಾರಕಣ ಕಮ್ಮಿ ದರಮಧ್ಯೆ ಚಿಕಿತ್ಸಾ,
1: ಗ್ರಾಮೀಣ ಭಾಗದಲ್ಲಿ ಆರೋಗ್ಯ ಸಂಜೀವನಿ,
0: ಪಾಶ್ಯ ಹೋಟೆಲ್ಸ್ ಅತ್ಯಾಧುನಿಕ ಹಾಸ್ಪಿಟಲ್,
1: ಅನುಭವಿ ಡಾಕ್ಟರ್ ಆಣಿ ಪರಿಚಾರಿಕಾ ತಸೇಚ ಕಾಳಜಿ ಕರಣಾರೆ ಸಹಯೋಗಿ ಕರ್ಮಚಾರಿ,
0: 24 ತಾಸ ಆಪತ್ಕಾಲೀನ ಸುವಿಧಾ ಆಣಿ 24 ತಾಸ ಆಂಬ್ಯುಲೆನ್ಸ್ ಸುವಿಧಾ ದೇಖಿಲ್,
1: 30 ಕೋಟಿ ಅತ್ಯಾಧುನಿಕ ನವೀನ ಸೇವಾ, 8 ಹೈಟೆಕ್ ಶಸ್ತ್ರಚಿಕಿತ್ಸಾ,
0: ಗ್ರಾಮೀಣ ಭಾಗದ ಘರ್ಪೋಸ್ ಸುವಿಧಾ ಪುರವಣಾರೆ ಏಕಮೇವ ಹಾಸ್ಪಿಟಲ್,
1: ದರ ದುಸರಾ ಶನಿವಾರಿ ಮೋಫತ್ ಹೆಪಟೈಟಿಸ್ ಲಸಿಕರಣ,
0: ಅಂಧ ಆಣಿ ಮುಲಾಂಚ್ಯಾ ಆರೋಗ್ಯಸಾಠಿ ನವೀನ ಆಣಿ ವಿಶೇಷ ಕಾರ್ಯಕ್ರಮ, ತಸೇಚ ಗರ್ಭಚೈತನ್ಯ ದರ ಚೌಥ್ಯಾ ಶನಿವಾರಿ.
1: ಅಧಿಕ ಮಾಹಿತಿಸಾಠಿ ಸಂಪರ್ಕ ಕರಾ
0: ಕೇಲಿ ಶತಮಾನೋತ್ಸವ ಚಾರಿಟೇಬಲ್ ದವಾಖಾನಾ ಆಣಿ ವೈದ್ಯಕೀಯ ಸಂಶೋಧನ ಕೇಂದ್ರ ಯಳೂರ್ ರೋಡ್ ಯಳೂರ್,
1: ಫೋನ್ ನಂಬರ್ 08312413777,
0: ಮೊಬೈಲ್ ನಂಬರ್ 8550877777.

0: ಕೇಲಿ ಶತಮಾನೋತ್ಸವ ಚಾರಿಟೇಬಲ್ ಹಾಸ್ಪಿಟಲ್ ಆಣಿ ವೈದ್ಯಕೀಯ ಸಂಶೋಧನ ಕೇಂದ್ರ ಯಳೂರ್ ರೋಡ್
1: ಅತ್ಯಾಧುನಿಕ ಚಿಕಿತ್ಸಾ ಅಲ್ಪ ದರ ಮಧ್ಯೆ
0: ಬಿಪಿಎಲ್ ಕಾರ್ಡ್ ಧಾರಕಣ ಕಮ್ಮಿ ದರ ಮಧ್ಯೆ ಚಿಕಿತ್ಸಾ
1: ಗ್ರಾಮೀಣ ಭಾಗದಲ್ಲಿ ಆರೋಗ್ಯ ಸಂಜೀವನಿ
0: 500 ಹೋಟೆಲ್ಸ್ ಅತ್ಯಾಧುನಿಕ ಹಾಸ್ಪಿಟಲ್
1: ಅನುಭವಿ ಡಾಕ್ಟರ್ ಆಣಿ ಪರಿಚಾರಿಕಾ ತಸೇಚ್ ಕಾಳಜಿ ಕರಣಾರೆ ಸಹಯೋಗಿ ಕರ್ಮಚಾರಿ
0: 24 ತಾಸ್ ಆಪತ್ಕಾಲೀನ ಸುವಿಧಾ ಆಣಿ 24 ತಾಸ್ ಆಂಬ್ಯುಲೆನ್ಸ್ ಸುವಿಧಾ ದೇಖಿಲ್
1: 30 ಕೋಟಿ ಅತ್ಯಾಧುನಿಕ ನವೀನ ಸೇವಾ 8 ಹೈಟೆಕ್ ಶಸ್ತ್ರಚಿಕಿತ್ಸಾ
0: ಗ್ರಾಮೀಣ ಭಾಗದ ಘರ್ಪೋಸ್ ಸುವಿಧಾ ಪುರವಣಾರೆ ಏಕಮೇವ ಹಾಸ್ಪಿಟಲ್
1: ದರ ದುಸರ್ಯಾ ಶನಿವಾರಿ ಮೋಫತ್ ಹೆಪಟೈಟಿಸ್ ಲಸಿಕರಣ
0: ಅಂಧ ಆಣಿ ಮುಲಾಂಚ್ಯಾ ಆರೋಗ್ಯಸಾಠಿ ನವೀನ ಆಣಿ ವಿಶೇಷ ಕಾರ್ಯಕ್ರಮ ತಸೇಚ್ ಗರ್ಭಚೈತನ್ಯ ದರ ಚೌಥ್ಯಾ ಶನಿವಾರಿ
1: ಅಧಿಕ ಮಾಹಿತಿಸಾಠಿ ಸಂಪರ್ಕ ಕರಾ
0: ಕೇಲಿ ಶತಮಾನೋತ್ಸವ ಚಾರಿಟೇಬಲ್ ದವಾಖಾನಾ ಆಣಿ ವೈದ್ಯಕೀಯ ಸಂಶೋಧನ ಕೇಂದ್ರ ಯಳೂರ್ ರೋಡ್ ಯಳೂರ್
1: ಫೋನ್ ನಂಬರ್ 08312413777
0: ಮೊಬೈಲ್ ನಂಬರ್ 8550877777

0: ಕೇಳಿ ಶತಮಾನೋತ್ಸವ ಚಾರಿಟೇಬಲ್ ಹಾಸ್ಪಿಟಲ್ ಆಣಿ ವೈದ್ಯಕೀಯ ಸಂಶೋಧನ ಕೇಂದ್ರ ಯಳೂರ್ ರೋಡ್,
1: ಅತ್ಯಾಧುನಿಕ ಚಿಕಿತ್ಸಾ ಅಲ್ಪ ದರಮಧ್ಯೆ,
0: ಬಿಪಿಎಲ್ ಕಾರ್ಡ್ ಧಾರಕಣ ಕಮ್ಮಿ ದರಮಧ್ಯೆ ಚಿಕಿತ್ಸಾ,
1: ಗ್ರಾಮೀಣ ಭಾಗದಲ್ಲಿ ಆರೋಗ್ಯ ಸಂಜೀವನಿ,
0: ಪಾಶ್ಯ ಹೋಟೆಲ್ಸ್ ಅತ್ಯಾಧುನಿಕ ಹಾಸ್ಪಿಟಲ್,
1: ಅನುಭವಿ ಡಾಕ್ಟರ್ ಆಣಿ ಪರಿಚಾರಿಕಾ ತಸೆಚ್ ಕಾಳಜಿ ಕರಣಾರೆ ಸಹಯೋಗಿ ಕರ್ಮಚಾರಿ,
0: 24 ತಾಸ್ ಆಪತ್ಕಾಲೀನ ಸುವಿಧಾ ಆಣಿ 24 ತಾಸ್ ಆಂಬ್ಯುಲೆನ್ಸ್ ಸುವಿಧಾ ದೇಖಿಲ್,
1: 30 ಕೋಟಿ ಅತ್ಯಾಧುನಿಕ ನವೀನ ಸೇವಾ, 8 ಹೈಟೆಕ್ ಶಸ್ತ್ರಚಿಕಿತ್ಸಾ,
0: ಗ್ರಾಮೀಣ ಭಾಗದ ಘರ್ಪೋಸ್ ಸುವಿಧಾ ಪುರವಣಾರೆ ಏಕಮೇವ ಹಾಸ್ಪಿಟಲ್,
1: ದರ ದುಸರಾ ಶನಿವಾರಿ ಮೋಫತ್ ಹೆಪಟೈಟಿಸ್ ಲಸಿಕರಣ,
0: ಅಂಧ ಆಣಿ ಮುಲಾಂಚ್ಯಾ ಆರೋಗ್ಯಸಾಠಿ ನವೀನ ಆಣಿ ವಿಶೇಷ ಕಾರ್ಯಕ್ರಮ, ತಸೆಚ್ ಗರ್ಭಚೈತನ್ಯ ದರ ಚೌಥ್ಯಾ ಶನಿವಾರಿ.
1: ಅಧಿಕ ಮಾಹಿತಿಸಾಠಿ ಸಂಪರ್ಕ ಕರಾ
0: ಕೇಳಿ ಶತಮಾನೋತ್ಸವ ಚಾರಿಟೇಬಲ್ ದವಾಖಾನಾ ಆಣಿ ವೈದ್ಯಕೀಯ ಸಂಶೋಧನ ಕೇಂದ್ರ ಯಳೂರ್ ರೋಡ್ ಯಳೂರ್,
1: ಫೋನ್ ನಂಬರ್ 08312413777,
0: ಮೊಬೈಲ್ ನಂಬರ್ 8550877777.

0: ಕೇಲಿ ಶತಮಾನೋತ್ಸವ ಚಾರಿಟೇಬಲ್ ಹಾಸ್ಪಿಟಲ್ ಆಣಿ ವೈದ್ಯಕೀಯ ಸಂಶೋಧನ ಕೇಂದ್ರ ಯಳೂರ್ ರೋಡ್
1: ಅತ್ಯಾಧುನಿಕ ಚಿಕಿತ್ಸಾ ಅಲ್ಪ ದರಮಧ್ಯೆ
0: ಬಿಪಿಎಲ್ ಕಾರ್ಡ್ ಧಾರಕಣ ಕಮ್ಮಿ ದರಮಧ್ಯೆ ಚಿಕಿತ್ಸಾ
1: ಗ್ರಾಮೀಣ ಭಾಗದಲ್ಲಿ ಆರೋಗ್ಯ ಸಂಜೀವನಿ
0: 500 ವಾರ್ಡಾಂಚ ಅತ್ಯಾಧುನಿಕ ಹಾಸ್ಪಿಟಲ್
1: ಅನುಭವಿ ಡಾಕ್ಟರ್ ಆಣಿ ಪರಿಚಾರಿಕಾ ತಸೆಚ್ ಕಾಳಜಿ ಕರಣಾರೆ ಸಹಯೋಗಿ ಕರ್ಮಚಾರಿ
0: 24 ತಾಸ್ ಆಪತ್ಕಾಲೀನ ಸುವಿಧಾ ಆಣಿ 24 ತಾಸ್ ಆಂಬ್ಯುಲೆನ್ಸ್ ಸುವಿಧಾ ದೇಖಿಲ್
1: 30 ಕೋಟಿಂಚ್ಯಾ ಅತ್ಯಾಧುನಿಕ ನವೀನ ಸೇವಾ 8 ಹೈಟೆಕ್ ಶಸ್ತ್ರಚಿಕಿತ್ಸಾ
0: ಗ್ರಾಮೀಣ ಭಾಗದ ಘರ್ಪೋಚ್ ಸುವಿಧಾ ಪುರವಣಾರೆ ಏಕಮೇವ ಹಾಸ್ಪಿಟಲ್
1: ದರ ದುಸರಾ ಶನಿವಾರಿ ಮೋಫತ್ ಹೆಪಟೈಟಿಸ್ ಲಸಿಕರಣ
0: ಅಂಧ ಆಣಿ ಮುಲಾಂಚ್ಯಾ ಆರೋಗ್ಯಸಾಠಿ ನವೀನ ಆಣಿ ವಿಶೇಷ ಕಾರ್ಯಕ್ರಮ ತಸೆಚ್ ಗರ್ಭಚೈತನ್ಯ ದರ ಚೌಥ್ಯಾ ಶನಿವಾರಿ
1: ಅಧಿಕ ಮಾಹಿತಿಸಾಠಿ ಸಂಪರ್ಕ ಕರಾ
0: ಕೇಲಿ ಶತಮಾನೋತ್ಸವ ಚಾರಿಟೇಬಲ್ ದವಾಖಾನಾ ಆಣಿ ವೈದ್ಯಕೀಯ ಸಂಶೋಧನ ಕೇಂದ್ರ ಯಳೂರ್ ರೋಡ್ ಯಳೂರ್
1: ಫೋನ್ ನಂಬರ್ 08312413777
0: ಮೊಬೈಲ್ ನಂಬರ್ 8550877777